101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳು 26 ತಾರೀಕು ಶನಿವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಂಗಾಧರನ ನಮಸ್ಕಾರಗಳು ಹಾಗೂ ಶುಭ ಮುಂಜಾವು.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನ ಭಕ್ತಿ ಗೀತೆಗಳನ್ನಾದರಿಸಿದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ನೈಮ್ ಉರ್ ರೆಹಮಾನ್ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತ ಕಾರ್ಯಕ್ರಮ.

7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಹಾಗೂ 9:45ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. 8:35ಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ನಂತರ ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳನ್ನು ಕೇಳುವಿರಿ. 9:10ಕ್ಕೆ ದೆಹಲಿ ಕೇಂದ್ರದ ಕಾರ್ಯಕ್ರಮ ಕೇಳುವಿರಿ.

ಇನ್ನು 12:05 ಪ್ರಾಯೋಜಿತ ನೇರ ಕಾರ್ಯಕ್ರಮ ಕೃಷಿ ಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 1:20 ಪ್ರಗತಿ ಪಥ PM ಆಪರೇಷನ್ ಗ್ರೀನ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ಚಿತ್ರಗೀತೆಗಳನ್ನು ಆಲಿಸುವಿರಿ. 5:30ಕ್ಕೆ ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ, 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, 7:20ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುವರಿ ನಮ್ಮ ನಿಲಯದಿಂದ, 7:45ಕ್ಕೆ ಸಮಾಚಾರ ದರ್ಶನ.

8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನಾಲಿಸುವಿರಿ. 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್ ಬೆಂಗಳೂರು ಕನ್ನಡ ಕಾರ್ಯಕ್ರಮ. 9:30ಕ್ಕೆ ಯುವವಾಣಿ ವಿಭಾವಂತ ಯುವ ಗಾಯಕಿ ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. 10:00ಕ್ಕೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸ್ನೇಹಿತರೆ, ಇಂದು ಸಾಯಂಕಾಲ 5:30 ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿಂಗ್ ಕಾರ್ಯಕ್ರಮ ಕೇಳುವಿರಿ ನಮ್ಮ ನಿಲಯದಿಂದ.

0: ಚಿಂತನ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ.
1: ಆಕಾಶವಾಣಿ ಚಿಂತನ ಡಾಕ್ಟರ್ ನೈಮೂರ್ ರೆಹಮಾನ್ ಅವರಿಂದ.
2: ನಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಗಳೇ ಪರಿಸರ. ಪರಿಸರವೇ ಜಗತ್ತು, ಬದುಕು ಜೀವಜಂತುಗಳ ನೆಲೆ. ಮಾನವ ಪರಿಸರದ ಶಿಶು. ಪರಿಸರವೇ ನಮ್ಮ ಪೋಷಕ ಮತ್ತು ವಿನಾಶಕ. ನಮ್ಮ ವ್ಯಕ್ತಿತ್ವ ನಿರ್ಧರಣೆಗೆ ಪರಿಸರವೇ ಆಧಾರ. ಅನುವಂಶಿಕತೆ ಮತ್ತು ಪರಿಸರದ ಪ್ರಭಾವ ನಮ್ಮ ಗುಣಲಕ್ಷಣಗಳ ಮೂಲ ಸೆಲೆ. ಜಗತ್ತಿನ ವೈವಿಧ್ಯಮಯ ರೂಪ ಸ್ವರೂಪಗಳಿಗೆ ಪರಿಸರವೇ ಪೂರಕ ಮತ್ತು ಪ್ರೇರಕ ಶಕ್ತಿ. ಬೆಟ್ಟಗುಡ್ಡಗಾಡಿನ ಜನರ ಶಕ್ತಿಶಾಲಿ ಜೀವನಕ್ಕೆ, ಹೋರಾಟದ ಸ್ವಭಾವಕ್ಕೆ ಪರಿಸರವೇ ಕಾರಣ. ಸಮೃದ್ಧ ಬಯಲುನಾಡಿನ ಸುಖಲೋಲುಪ್ತ ಭೋಗಲಾಲಸೆಗಳಿಗೂ ಅಲ್ಲಿಯ ಭೌಗೋಳಿಕತೆಯ ಪ್ರಭಾವವೇ ಹೆಚ್ಚು. ಮರಳುಗಾಡಿನ ಮತ್ತು ಅರಣ್ಯಾವೃತ ಪ್ರದೇಶಗಳ ಬುಡಕಟ್ಟು ಸಮೂಹಗಳ ಅಸಹಾಯಕ ಅಸ್ಥಿರ ಬದುಕಿಗೂ ಅಲ್ಲಿಯ ಪರಿಸರವೇ ಕಾರಣ. ಪ್ರಾಕೃತಿಕ ಸಂಪನ್ಮೂಲದ ಒರತೆ ಕೊರತೆಗಳು ಶತಶತಮಾನಗಳಿಂದಲೂ ನಮ್ಮಲ್ಲಿ ಹತಾಶೆ ದುರಾಶೆಗಳಿಗೆ ಮುಂದಾಗುವ ಪ್ರವೃತ್ತಿ ಬೆಳೆಸಿದೆ. ನಾಗರಿಕತೆ ಮತ್ತು ಅನಾಗರಿಕತೆಯ ನಡುವೆ ತೆಳುವಾದ ಪರದೆಯನ್ನು ಸೃಷ್ಟಿಸಿರುವುದೇ ಪರಿಸರ. ಅಸಹನೆ, ಅಸಮಾಧಾನ ಮತ್ತು ಆಕ್ರಮಣಕಾರಿ ಮನೋಭಾವಗಳ ಕುಲುಮೆ ಪರಿಸರದಿಂದಲೇ ನಿರ್ಮಾಣಗೊಂಡಿದೆ. ಯುದ್ಧ ವಿನಾಶಗಳ ಮನುಕುಲದ ಚರಿತ್ರೆಯಲ್ಲಿ ಯುದ್ಧಗಳಿಗೆ ಪರಿಸರದ ಛಾಯೆ ಇದ್ದೇ ಇದೆ. ಸುಂದರ ಭೂತಾಣ ಆಕ್ರಮಣಗಳಿಗೆ ಬಲಿಯಾಗುವುದು ಹಾಗೆ ಅದು ಕೆಟ್ಟ ಚರಿತ್ರೆಯ ಭೂಮಿಕೆಯಾಗಿದೆ. ವಸಾಹತು ಮನೋಭಾವ, ಯಜಮಾನಿಕೆಯ ದರ್ಪ, ದೌರ್ಜನ್ಯ, ದುಷ್ಕೃತ್ಯಗಳು ಇನ್ನೂ ಉಳಿದಿವೆ. ವೈಚಾರಿಕತೆ, ತಂತ್ರಜ್ಞಾನ ಮತ್ತು ಕಂಡು ಕೇಳರಿಯದ ಆವಿಷ್ಕಾರಗಳ ತುತ್ತ ತುದಿ ತಲುಪಿರುವ ಜಗತ್ತು ಈ ಬೇಗುದಿಯಿಂದ ಇನ್ನೂ ಮುಕ್ತವಾಗಿಲ್ಲ. ಯುದ್ಧ ರಕ್ತಪಾತಗಳಿಂದ ದೂರವಾಗಿಲ್ಲ. ಮನುಷ್ಯನ ಇತಿಮಿತಿಗಳಿಗೆ ಪರಿಸರ ಕಡಿವಾಣ ಹಾಕಿದೆ, ಒಂದು ನಿರ್ದಿಷ್ಟ ಚೌಕಟ್ಟು ನಿರ್ಮಿಸಿದೆ. ಇದು ಆಶೋತ್ತರಗಳಿಗೆ ಆಸರೆ, ಅವಶ್ಯಕತೆಗಳಿಗೆ ಪೂರಕ, ದುಷ್ಕೃತ್ಯಗಳಿಗೆ ಚುಕ್ಕಾಣಿಯಲ್ಲ. ಇದು ಬ್ರಹ್ಮಾಂಡ ರಹಸ್ಯವೇನಲ್ಲ, ಸೂಕ್ಷ್ಮಗ್ರಾಹಿಗಳಿಗೆ ಮೇಲ್ನೋಟಕ್ಕೆ ವ್ಯಕ್ತಪಡುವ ಸರಳ ಸುಂದರ ಸತ್ಯ. ವೇದ ಪುರಾಣಗಳಲ್ಲಿಯೂ ಪಂಚಭೂತಗಳ ಪ್ರಸ್ತಾಪವಿದೆ. ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶಗಳ ಪ್ರಸ್ತಾಪವಿದೆ. ಅವುಗಳ ಸಮತೋಲನ ದೇಹದ ಸ್ಥಿರತೆ, ದೃಢತೆ ಮತ್ತು ಉತ್ಕರ್ಷಕ್ಕೆ ಹೇಗೆ ಅಗತ್ಯವೆಂಬುದರ ವಿಚಾರವಿದೆ. ಈ ಮೂಲಭೂತ ಸ್ಥಿತಿಗಳ ಏರಿಳಿತಗಳಿಗೆ ಬದುಕಿನ ಪಲ್ಲಟಕ್ಕೂ ವಿನಾಶಕ್ಕೂ ಕಾರಣವಾಗಬಹುದು. ಕ್ಷಮೆಯ ಧರಿತ್ರಿ ಎಂಬುದು ನಿಜ, ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಎಂಬುದು ಇದ್ದೇ ಇದೆ. ಹೆತ್ತ ಹೊತ್ತ ಶಕ್ತಿಯು ಅಜರಾಮರವಲ್ಲ. ಕಾಲ ಮಿಂಚುವ ಮುನ್ನ ನಮಗಿದು ಗೋಚರವಾದರೆ ನಮಗೂ ಉಳಿಗಾಲ, ನಮ್ಮ ಪರಿಸರದ ನಿರಂತರ ನಂಟಿಗೂ ಸಹಾಯಕ. ಭೂಕಬಳಿಕೆ, ಸಂಪನ್ಮೂಲಗಳ ದುರ್ಬಳಕೆ, ಜಲಮೂಲಗಳ ನಾಶ, ಪ್ರಾಕೃತಿಕ ಶ್ವಾಸಕೋಶಗಳಾಗಿರುವ ಹಸಿರಿನ ತಾಣಗಳ ನಾಶ, ವೈವಿಧ್ಯಮಯ ಜೀವಜಂತುಗಳ ಕಣ್ಮರೆ, ತಾಪಮಾನ ಏರಿಕೆ, ಕರಗುತ್ತಿರುವ ಹಿಮಪದರಗಳು, ಮೋಡ ಸ್ಫೋಟಗಳಿಂದಾಗುತ್ತಿರುವ ಕ್ಷಿಪ್ರ ಪ್ರವಾಹಗಳು ಇವೆಲ್ಲ ಅಪಾಯದ ಗಂಟೆಯೇ ಆಗಿದೆ. ಪರಿಸರಕ್ಕೆ ಅಪಾಯ ಒಡ್ಡಿರುವ ನಾವು ನಾಶ ವಿನಾಶವನ್ನಲ್ಲದೆ ಮತ್ತೇನು ಕಾಣಲು ಸಾಧ್ಯ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ.
1: ಡಾಕ್ಟರ್ ನೈಮೂರ್ ರೆಹಮಾನ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವರಾಜ ಪಡಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಇಂದು ರೈತ ಬಾಂಧವರಿಗೆ ಅಕ್ಟೋಬರ್ ಚಾಟಣೆಯ ಮುಂಚಿತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡ್ತೀನಿ. ರೈತ ಬಾಂಧವರು ಅಕ್ಟೋಬರ್ ಚಾಟಣಿ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಗಮನದಲ್ಲಿ ಇಡ್ತಕ್ಕಂಥ ಅಂಶಗಳಂದ್ರೆ, ಚಾಟಣಿ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸಬೇಕಾಗ್ತದ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದು ಒಂದು ಅತಿ ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಪ್ರತಿ ಎಕರೆಗೆ ಸುಮಾರು 25 ಮಾಗಿದ ಕಡ್ಡಿಗಳನ್ನು ತಮ್ಮ ಜಮೀನಿನ ವಿವಿಧ ಭಾಗಗಳಿಂದ ತಾವು ಕಟ್ ಮಾಡಿಕೊಂಡು ಬರಬೇಕಾಗ್ತದೆ. ಸೊ ಇಂಥ ಕಟ್ ಮಾಡಿದ ಒಂದು ಕಡ್ಡಿಗಳನ್ನು ತಾವು ಸಂಗ್ರಹಿಸಿ ಇದನ್ನು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ತಾವೇನಾದರೂ ತೆಗೆದುಕೊಂಡು ಬಂದರೆ ಈ ಕಡ್ಡಿಯ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಹೀಗೆ ಮಾಡುವುದರಿಂದ ತಾವು ರೈತ ಬಾಂಧವರು ಯಾವ ಕಣ್ಣಿಗೆ ತಾವು ಚಾಟಣಿ ಮಾಡಬೇಕಂತ ಹೇಳಿ ಗೊತ್ತಾಗ್ತದೆ. ಆದ್ದರಿಂದ ಇದು ಅತೀ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇದರ ಜೊತೆಗೆ ರೈತ ಬಾಂಧವರು ಚಾಟಣಿ ಮಾಡುವ ಮುಂಚಿತವಾಗಿ ಅಂದರೆ ಸುಮಾರು 4-5 ನಿಮಿಷಗಳ ಮುಂಚಿತವಾಗಿ ರೈತ ಬಾಂಧವರು ಎಲ್ಲ ಎಲೆಗಳನ್ನು ತೆಗೆದು ಹಾಕಿ ಆ ಬಳ್ಳಿಗೆ ವಿಶ್ರಾಂತಿ ನೀಡಬೇಕಾಗ್ತದೆ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಎಲ್ಲ ಎಲೆಗಳನ್ನು ರೈತ ಬಾಂಧವರು ಕೈಗಳ ಮುಖಾಂತರ ತೆಗೆದು ಹಾಕ್ತಿರ್ತಾರೆ. ಆದ್ದರಿಂದ ರೈತ ಬಾಂಧವರು ಇದನ್ನು ಹೀಗೆ ಮಾಡುವುದರಿಂದ ಒಂದು ಬಳ್ಳಿಯ ಕಡ್ಡಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ರೀತಿ ಮಾಡದೆ ಈಗ ವೈಜ್ಞಾನಿಕವಾಗಿ ತಾವು ಸಸ್ಯ ಪ್ರಚೋದಕಗಳ ಬಯಕೆ ಮುಖಾಂತರ ಈ ಎಲೆಗಳನ್ನು ಉದುರಿಸಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇತ್ರೇಲ್, ಸೊ ಈ ಇತ್ರೇಲ್ 2.5 ml ಅದರ ಜೊತೆಗೆ DAP 1.5 g ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸಿ ತಾವು ಚೆನ್ನಾಗಿ ಬಳ್ಳಿಗೆ ಸಿಂಪರಣೆ ಮಾಡುವುದರಿಂದ ಇವು ಎಲೆಗಳನ್ನು ಸರಾಗವಾಗಿ ಉದುರಿಸಲು ಸಹಾಯ ಆಗ್ತದೆ. ಹೀಗೆ ಮಾಡುವುದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ, ರೈತ ಬಾಂಧವರು ಆ ಎಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡ್ಡಿ ಮತ್ತು ಬಳ್ಳಿಯ ಜೊತೆ ಸೇರಿಬಿಟ್ಟು ಇದರಿಂದ ಮುಂದೆ ತಾವು ಬರ್ತಕ್ಕಂಥ ಹೂವಾಗಿರ್ಬೋದು ಅಥವಾ ಹಣ್ಣುಗಳ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಒಂದು ಅಕ್ಟೋಬರ್ ಚಾಟಣಿ ಮಾಡಿದ ನಂತರ ರೈತ ಬಾಂಧವರು ಪ್ರತಿ ಎಕರೆಗೆ 1 ಲೀಟರ್ನಷ್ಟು ಹ್ಯೂಮಿಕ್ ಆಸಿಡ್ ಬಿಡಬೇಕು. ತಾವು ಡ್ರಿಪ್ ಮುಖಾಂತರ ಇದನ್ನು ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಆ ಬಳ್ಳಿಗಳಿಗೆ ಬಿಳಿ ಬೇರತ್ತೆ ಏನು ಕಳಿತೀವಲ್ಲ, ಬಿಳಿ ಬೇರುಗಳು ಇದು ಬೆಳವಣಿಗೆ ಆಗಲು ಸಹಾಯ ಆಗ್ತದೆ. ಆದ್ದರಿಂದ ಸುಮಾರು 2-3 ಬಾರಿ ಒಂದು ವಾರದ ಅಂತರದಲ್ಲಿ ಈ ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಬಳ್ಳಿಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.

ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋನವ ಭೋಜಪಗಳು ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶೋನವ ಭೋಜಪೋಳ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ ಕೇಳಿದರೆ. ಸಮಯ 6:55. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಸಂತೋಷವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026
2: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
1: ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1:00 ಗಂಟೆಯವರೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ഇന്നേ പ്രസാര ഭാരതി ന്യൂസ് ഓൺ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹ. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಬೀಜ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಎಂದು ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದರು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ 4 ದಿನಗಳ ರೈತ ಜಾತ್ರೆಯ ಬೀಜ ಮೇಳಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು.
1: ನಮ್ಮ ರೈತ ತಾಯಂದಿರು ಅವಾಗ ಆರಿಸಿದಂತಹ ತಳಿಗಳು ಇನ್ನೂ ಇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಭತ್ತದಲ್ಲಿ ಸುಮಾರು 2 ಲಕ್ಷ ತಳಿಗಳು ಹೇಗೆ ಬಂದಿದ್ದು ಅಂದ್ರೆ, ನಮ್ಮ ರೈತ ಸಹೋದರಿಯರ ಪ್ರಯತ್ನದಿಂದ, ನಮ್ಮ ಪೂರ್ವಜರ ಪ್ರಯತ್ನದಿಂದ ಅದು ಬಂದಿದ್ದು ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಾವು ಪೌಷ್ಟಿಕಾಂಶದ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ರೈತ ಮಹಿಳೆಯರು ಆಗಿನ ಕಾಲದೊಳಗೆ ಸುಮಾರು 4,000-5,000 ವರ್ಷಗಳ ಹಿಂದೆ ಇದನ್ನು ತಿಳ್ಕೊಂಡು ಸೂಕ್ತ ತಳಿಗಳನ್ನು ಆರಿಸಿಕೊಟ್ರು. ಸಂರಕ್ಷಿಸಿ ಉಪಯೋಗ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ.
0: ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ಬಿ ಪ್ರಕಾಶ್ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಸ್ಥಾಪನೆಯಾಗಿ 25 ವರ್ಷಗಳು ಕಳೆದಿವೆ. ಬೀಜ ಘಟಕ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ 2013 ಮತ್ತು 2020ರಲ್ಲಿ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಶೇಂಗಾ ತಳಿಗೆ ಅಂತಾರಾಷ್ಟೀಯ ಪುರಸ್ಕಾರ ದೊರೆತಿದೆ ಎಂದರು. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಕೃಷಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಯೋಜನೆಯಡಿ ರಾಜ್ಯದಲ್ಲಿ 3,14,000 ಸ್ವಸಹಾಯ ಸಂಘಗಳನ್ನು ನೋಂದಾಯಿಸಲಾಗಿದ್ದು 32 ಲಕ್ಷಕ್ಕೂ ಹೆಚ್ಚು ಕೃಷಿಕ ಮಹಿಳೆಯರು ಸಕ್ರಿಯರಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳದ ಮೊದಲ ದಿನವಾದ ನಿನ್ನೆ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃಷಿಕ ಮಹಿಳೆಯರಿಗೆ ಕೃಷಿ ತರಬೇತಿ, ಬ್ಯಾಂಕ್ ಸಾಲ ಸೌಲಭ್ಯ, ಮಾರುಕಟ್ಟೆ ಅವಕಾಶ ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷಿ ಸಖಿಯರನ್ನು ನಿಯೋಜಿಸಲಾಗಿದೆ ಎಂದರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವುದು ರಾಜ್ಯ ಸರ್ಕಾರದ ದೃಢ ಸಂಕಲ್ಪ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030 ರಾಜ್ಯಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗರ್ಭಪೂರ್ವ ಆರೈಕೆ ಹಾಗೂ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಕಾರ್ಯಕ್ರಮದ ಮಾರ್ಗದರ್ಶಿ ಕಿರು ಪುಸ್ತಕಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಬೆಳಗಾವಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಬೆಳಗಾವಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಶೀಲಿಸಿದರು. ಕುಡಿಯುವ ನೀರು, ಮೇವು, ಉದ್ಯೋಗ ಸೃಷ್ಟಿ ಸೇರಿದಂತೆ ಬರ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ದರು. ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶಿನಿ ಕರ್ನಾಟಕ ಪರ್ವ

0: 2026ಕ್ಕೆ ಚಾಲನೆ ನೀಡಲಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪಾಲ್ಗೊಳ್ಳಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ, ದೂರದರ್ಶನ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ವೇದಿಕೆಗಳಲ್ಲೂ ನೇರವಾಗಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಮಹತ್ವದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ ಸಂಹಿತೆ 2025ರ ಕುರಿತ ಒಂದು ನೋಟ. ಈ ಹಿಂದೆ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳಿದ್ದವು. ಕಳೆದ 70 ವರ್ಷಗಳಿಂದ ಉದ್ಯೋಗ ಕೆಲಸವಾಗಿತ್ತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025ರಂದು ಜಾರಿಗೆ ಬಂದವು. ಈ ಹಿಂದೆ ರಚಿತವಾಗಿದ್ದ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಸಮಗ್ರವಾಗಿ ಬದಲಿಸಿ ನಿರ್ದಿಷ್ಟ ಚೌಕಟ್ಟನ್ನು ಕೇಂದ್ರ ರೂಪಿಸಿತು. ಕಾನೂನು ಹಾಗೂ ನಿಯಮಾವಳಿಗಳ ಅನುಸರಣೆಗೆ ಸರಳೀಕೃತ ಸ್ವರೂಪ, ಕಿರು ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಮತ್ತು ಅನುಸರಣೆಯ ಅನಗತ್ಯ ಭಾರವನ್ನು ಇಳಿಸುವಲ್ಲಿ ಸಹಕಾರಿಯಾಯಿತು. ಕಾರ್ಮಿಕ ಸಂಹಿತೆಗಳು ಎಲ್ಲ ಆಯಾಮಗಳಲ್ಲಿ ರಕ್ಷಣೆ ಖಾತ್ರಿಪಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಯಿತು. ಕಾನೂನಿನ ಮೂಲಕ ಸಾಮಾಜಿಕ ಸುರಕ್ಷತೆ, ಔದ್ಯೋಗಿಕ ವ್ಯಾಪ್ತಿ ವಿಸ್ತರಿಸಿ 2025ರ ವೇಳೆಗೆ ಶೇಕಡ 64ಕ್ಕಿಂತ ಹೆಚ್ಚಾಯಿತು. ಏಕೀಕೃತ ಕಾರ್ಮಿಕ ಸಂಹಿತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಟಿಜಿ ನಾಗೇಶ್.
4: ಮುಖ್ಯವಾಗಿ 4 ಕಾರ್ಮಿಕ ಸಂಹಿತೆಗಳಿವೆ. ಅದರಲ್ಲಿ ಒಂದು ವೇತನ ಸಂಹಿತೆ 2019, ಇನ್ನೊಂದು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಮೂರನೇದು ಸಾಮಾಜಿಕ ಭದ್ರತಾ ಸಂಹಿತೆ 2020, ನಾಲ್ಕನೇದು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಂತ. ಎಲ್ಲ ಉದ್ಯೋಗಗಳಿಗೂ ಕನಿಷ್ಠ ವೇತನದ ಹಕ್ಕನ್ನ ಒದಗಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆಯಡಿ ಈ ಕೈಗಾರಿಕೆ ವಿವಾದ, ಟ್ರೇಡ್ ಯೂನಿಯನ್ ಮತ್ತು ಉದ್ಯೋಗ ನಿಯಮಗಳಿಗೆ ಏಕೀಕೃತವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಕೆಲಸ ಕಳ್ಕೊಂಡವರಿಗೆ ಮರುಕೌಶಲ್ಯ ನಿಧಿಯ ವ್ಯವಸ್ಥೆಯನ್ನ ಅದು ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಅಸಂಘಟಿತ ಕಾರ್ಮಿಕರ ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನು ಕೂಡ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಇಪಿಎಫ್ ಮತ್ತು ಇಎಸ್ಐ ಅನ್ನ ವಿಸ್ತರಿಸತಕ್ಕಂಥ ಕ್ರಮವನ್ನು ಕೈಗೊಳ್ಳಲಾಗಿದೆ.
0: ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಗುಡಪಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮದ 85 ಜನರ ಪಿಂಚಣಿಗಳ ಪೈಕಿ 65 ಜನರ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಸಮೀಪ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಜರುಗಲಿದೆ.

0: ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030. ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:15. ಇನ್ನು ಮುಂದೆ ಕೇಳಿ ಭಕ್ತಿಗೀತೆಗಳು. ಮೊದಲೇ ಕೇಳಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಒಂದು ಗೀತೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ఏ పుట్టు, ఏ పుట్టు, అలా ఈ నోడి ఏం తింది నోడు నిన్నగాకి?
1: యా పుట్టు, నన్ను కూడా మాట్లాడుదులని
0: ಹೊಸ ಫ್ರಾಕು ಕೇಕು ಎಲ್ಲ ತಂದಿ ನೋಡಿಲ್ಲ.
2: ನೀ ತಂದಿದ್ದೇನು ಬೇಡ.
0: ಯಾಕೆ ಅಷ್ಟೊಂದು ಬೇಸರ ನನ್ನ ಮೇಲೆ?
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ಕೆ ಚುಟ್ಟ ವಾಸನೆ.
0: ಏ ರಾಣಿ
2: ಬಿಡು, ನನ್ನ ಕೈ ಬಿಡು, ದೂರ ಸರಿ. ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗು ನೋಡಲ್ಲ. ಪಪ್ಪು ಸೈ ತಳ್ಳಕ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
0: ಆಯ್ತು ಆಯ್ತು, ಇವತ್ತು ನನ್ನ ಕಣ್ ತೆರಿತು ಪುಟ್ಟ, ಇವತ್ತು ನನ್ನ ಕಣ್ ತೆರಿತು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಸ್ನೇಹಿತರೆ, ಇಂದು ಸಾಯಂಕಾಲ 5:30 ಜ್ಞಾನವಾಣಿ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗುವುದು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ, ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಸುಧಾರಣೆ ಕಂಡಿದ್ದು, ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ವಾರಣಾಸಿಯಿಂದ ವಡ್ನಾಗರ್ವರೆಗೆ ಕೈಗೊಂಡಿರುವಂತಹ ಸಂಕಲ್ಪ ಯಾತ್ರೆಯ ಯಾತ್ರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆ ಮತ್ತು ಸಕಾರಾತ್ಮಕ ಬದಲಾವಣೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬರ ಕೊಡುಗೆ ಮತ್ತು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಯಾತ್ರೆಯ ಕುರಿತು ಪ್ರತಿಯೊಬ್ಬ ಯಾತ್ರಾರ್ಥಿಯೂ ತಮ್ಮ ಅನಿಸಿಕೆಗಳನ್ನು ದಿನಚರಿಯಲ್ಲಿ ಬರೆದು ಇಡುವಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರ, ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಇನ್ನು ಅಸಾಧಾರಣ ಘಟನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ನೌಕಾಯಾನ ಮತ್ತು ನಾವಿಕರ ಸುರಕ್ಷತೆ ಹಾಗೂ ಭದ್ರತೆ ಕುರಿತ ಗ್ರೂಪ್ ಆಫ್ ಫ್ರೆಂಡ್ಸ್ನ ಉದ್ಘಾಟನಾ ಸಭೆಯನ್ನು ಉದ್ದೇಶಿಸಿ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಹಡಗು ಮತ್ತು ನಾವಿಕರ ಸುರಕ್ಷತೆ ಮತ್ತು ಭದ್ರತೆಯತ್ತ ಹೆಚ್ಚಿನ ಗಮನ ಸೆಳೆಯಲು ಭಾರತ ಮತ್ತು ಲೈಬೀರಿಯಾ ಜಂಟಿಯಾಗಿ ಈ ಸಂದರ್ಭದಲ್ಲಿ ನೂತನ ಉಪಕ್ರಮವೊಂದನ್ನು ಘೋಷಣೆ ಮಾಡಿದವು. ನಾವಿಕರ ಪ್ರಮುಖ ಮೂಲವಾಗಿರುವಂತಹ ಭಾರತ ಮತ್ತು ವಿಶ್ವದ ಅತಿದೊಡ್ಡ ಹಡಗು ನೋಂದಣಿ ರಾಷ್ಟವಾಗಿರುವ ಲೈಬೀರಿಯಾ ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಬಲಪಡಿಸಲು ಕೈಜೋಡಿಸಿವೆ. ಕಡಲ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಈ ವಲಯದ ಚರ್ಚೆಗಳಲ್ಲಿ ಪ್ರಮುಖ ಪಾಲುದಾರರಿಗೆ ಹೆಚ್ಚಿನ ಧ್ವನಿ ಸಿಗುವಂತೆ ಮಾಡಲು ಸಮಾಲೋಚನಾ ಚೌಕಟ್ಟನ್ನು ಸ್ಥಾಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಒಮಾನ್ ಕೊಲ್ಲಿಯಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಧ್ವಜವನ್ನು ಹೊಂದಿದ್ದ ಎಂವಿ ಕೇಪ್ ಡಾವೋ ಎಂಬ ಬಲ್ಕ್ ಕ್ಯಾರಿಯರ್ ಹಡಗಿನ ಮೇಲೆ ಇತ್ತೀಚೆಗೆ ನಡೆದ ದಾಳಿಯನ್ನು ಅವರು ಪ್ರಸ್ತಾಪಿಸಿದರು. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದರು. ಹರ್ಮುಜ್ ಜಲಸಂಧಿಯಲ್ಲಿ ದಾಳಿಗೊಳಗಾದ ಪನಾಮಾ ಧ್ವಜದ ತೈಲ ಟ್ಯಾಂಕರ್ ಎಲ್ಕಯಾ ಪ್ರಕರಣವನ್ನು ಡಾ ಎಸ್ ಜೈಶಂಕರ್ ಉಲ್ಲೇಖಿಸಿದರು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯೊಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧವನ್ನು ತೆರವುಗೊಳಿಸಿ ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಿದರೆ ಮತ್ತು ಲೆಬನಾನ್ ಒಳಗೊಂಡಂತೆ ಒಟ್ಟಾರೆ ಕದನ ವಿರಾಮವನ್ನು ಪಾಲಿಸಿದರೆ 7 ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಪ್ರಸ್ತಾಪಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುದ್ದಿಗಾರರೊಂದಿಗೆ ಈ ಪ್ರಸ್ತಾಪದ ವಿವರಗಳನ್ನು ನೀಡಿದ್ದಾರೆ. ಇದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಸ್ಥಗಿತಗೊಂಡಿದ್ದ ಮಾತುಕತೆಗಳನ್ನು ಪುನರಾರಂಭಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕವು ಈ ಯೋಜನೆಯನ್ನು ಒಪ್ಪಿಕೊಂಡ ತಕ್ಷಣವೇ 7 ದಿನಗಳ ಕಾಲಮಿತಿ ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆರಂಭಿಕ ಹಂತದ ಕ್ರಮಗಳನ್ನು ಪೂರ್ಣಗೊಳಿಸಲು ಸುಮಾರು 4-5 ದಿನಗಳು ಬೇಕಾಗುತ್ತವೆ ಮತ್ತು 6ನೆಯ ದಿನದಂದು ಜಲಸಂಧಿಯನ್ನು ತೆರೆಯಲಾಗುತ್ತದೆ. 7ನೆಯ ದಿನದಂದು ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಒಪ್ಪಿಗೆಯಾದ ವಿಷಯಗಳ ಕುರಿತು ಅಮೆರಿಕದೊಂದಿಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ದಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಆದರೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಡುವೆ ಯಾವುದೇ ಪ್ರಮುಖ ಹೊಸ ಒಪ್ಪಂದಗಳು ಏರ್ಪಡಲಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದು ಎಲ್ಲರಿಗೂ ಅತ್ಯುತ್ತಮವಾದ ಸಭೆಯಾಗಿತ್ತು ಎಂದು ಬಣ್ಣಿಸಿದ್ದಾರೆ. ವರ್ಷಾಂತ್ಯದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇನ್ನೂ 2 ಬಾರಿ ಭೇಟಿಯಾಗುವುದಾಗಿ ಚೀನಾ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರೊಂದಿಗೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಾಯಕರ ನಡುವಿನ ಮುಖಾಮುಖಿ ಮಾತುಕತೆಗಳ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಸಚಿವ ಡಾ ಎಸ್ ಜೈಶಂಕರ್.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರು ಒಳಗೊಂಡಿರುವಂತಹ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಯಿತು. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೊಬ್ಬ ಕಾರ್ಮಿಕರ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015 19% ಇದ್ದಂತಹ ಕಾರ್ಮಿಕ ಶಕ್ತಿ 2025 ವೇಳೆಗೆ 64% ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138 ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೀವು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕೇಳಬಹುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲಡಾಖ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಏರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ ಅವರು ಮಾತನಾಡಿ, ತಂಡದ ಧೈರ್ಯ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಈ ಸಾಧನೆ ಭಾರತದ ಪರ್ವತಾರೋಹಣ ಸಾಮರ್ಥ್ಯ ಮತ್ತು ಸಾಹಸ ಕ್ರೀಡೆಗಳಲ್ಲಿನ ಸಾಧನೆಗೆ ಸಾಕ್ಷಿಯಾಗಿದೆ. ಯುವ ಜನತೆ ಪರ್ವತಾರೋಹಣ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಈ ಸಾಧನೆ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತಾದಂತಹ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು ಮತ್ತಿತರ ನಿವಾಸಗಳ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ 752,000 ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 44 ವರ್ಷದ ಸವನ್ ಬರ್ವಾಲ್ 2:11:37 ಗುರಿ ಮುಟ್ಟಿ ನೂತನ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತ ಚಿನ್ನದ ಪದಕ ಗಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಗುಲ್ವೀರ್ ಸಿಂಗ್ ಈ ಮುನ್ನ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಗುಲ್ವೀರ್ ಸಿಂಗ್ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ದಾಪುಗಾಲಿಟ್ಟಿದ್ದಾರೆ. ಭಾರತದ ಅಥ್ಲೆಟ್ಗಳಿಗೆ ಅವರು ಪ್ರೇರಣಾದಾಯಕವಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ. ಈ ವರ್ಷ ಮತ್ತೆ 2 ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ನಾನು LIC ಬೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
1: ಅದ್ರಲ್ಲಿ ಏನ್ ಸ್ಪೆಷಲ್?
0: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಬೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ಪಲ್ ಆಪ್ಕೆ ಸಾಥ್.

ಸ್ನೇಹಿತರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಿಕಿತ್ಸೆ ಮತ್ತು ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಕೇಳಿ ಆಯುಷ್ ವಾಣಿ.
1: ಔಷಧಿಗಳಿಗಿಂತ ಜೀವನ ಶೈಲಿ ಸುಧಾರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುವುದು. ಪ್ರಕೃತಿ ಚಿಕಿತ್ಸೆಯು ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಈ ಪದ್ಧತಿಯಲ್ಲಿ ಪಂಚಮಹಾಭೂತಗಳ ಮೂಲಕ ಚಿಕಿತ್ಸೆ ನೀಡಲಾಗುವುದು. ಯೋಗದಿಂದ ದೇಹ ಸದೃಢವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗಾಭ್ಯಾಸ, 10 ನಿಮಿಷ ಪ್ರಾಣಾಯಾಮ

0: ನೀಡಲಾಗುವುದು. ಯೋಗದಿಂದ ದೇಹ ಸದೃಢವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗಾಭ್ಯಾಸ, 10 ನಿಮಿಷ ಪ್ರಾಣಾಯಾಮ ಧ್ಯಾನ ಮಾಡಿ. ನಾವು ಸೇವಿಸುವ ಆಹಾರವೇ ಔಷಧಿ. ತಾಜಾ ಹಣ್ಣುಗಳು, ಹಸಿರು ಸೊಪ್ಪು, ಮೊಳಕೆ ಕಾಳುಗಳು, ಸಂಪೂರ್ಣ ಧಾನ್ಯಗಳನ್ನು ಸೇವಿಸಿ. ಸಾಕಷ್ಟು ಪ್ರಮಾಣದ ನೀರು ಉತ್ತಮ ಆರೋಗ್ಯಕ್ಕೆ ಸಹಾಯಕಾರಿ. ದೇಹಕ್ಕೆ ಹಾನಿಕರವಾದ ಜಂಕ್ ಫುಡ್, ತಂಪು ಪಾನೀಯಗಳು, ಅತಿಯಾದ ಸಕ್ಕರೆ, ಹೆಚ್ಚು ಉಪ್ಪುಯುಕ್ತ ಆಹಾರ, ಕರಿದ ಎಣ್ಣೆಯ ಆಹಾರ, ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳನ್ನು ಹೆಚ್ಚು ಬಳಸಬಾರದು. ನೀರೇ ಜೀವನಕ್ಕೆ ಅಮೃತ. ದಿನಕ್ಕೆ 2-3 ಲೀಟರ್ ನೀರು ಕುಡಿಯಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1 ಲೋಟ ನೀರು ಕುಡಿಯುವುದು ಉತ್ತಮ. ನೀರಿನ ಸೇವನೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ. ಸೂರ್ಯನ ಬೆಳಕು ಆರೋಗ್ಯದ ಮೂಲ. ಬೆಳಗ್ಗೆ 7-9 ಗಂಟೆಯೊಳಗೆ ಸೂರ್ಯನ ಬೆಳಕಿನಲ್ಲಿ ಕನಿಷ್ಠ 15-20 ನಿಮಿಷ ಇರಿ. ನೈಸರ್ಗಿಕವಾಗಿ ದೇಹಕ್ಕೆ ದೊರೆಯುವ ವಿಟಮಿನ್ ಡಿ ಮೂಳೆಗಳನ್ನ ಬಲಪಡಿಸುತ್ತದೆ, ತ್ವಚೆಯ ಆರೋಗ್ಯಕ್ಕೂ ಸಹಾಯಕಾರಿ. ಮನಸ್ಸು ಆರೋಗ್ಯವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ. ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ. ಪ್ರಾಣಾಯಾಮದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಯೋಗ ದೇಹವನ್ನ ಸದೃಢ ಹಾಗೂ ಲವಲವಿಕೆಯಾಗಿರಿಸುತ್ತದೆ. ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಸ್ಥೂಲಕಾಯ, ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯಕಾರಿ. ಉತ್ತಮ ನಿದ್ರೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಉತ್ತಮ. ಪ್ರಕೃತಿ ಚಿಕಿತ್ಸೆಯ ಪ್ರಮುಖ ವಿಧಾನಗಳು ಜಲಚಿಕಿತ್ಸೆ ಅಂದರೆ ಹೈಡ್ರೋಥೆರಪಿ. ಜಲವು ದೇಹವನ್ನು ಶುದ್ಧೀಕರಿಸಿ ರಕ್ತ ಸಂಚಾರವನ್ನು ಸುಧಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಮಣ್ಣಿನ ಚಿಕಿತ್ಸೆ ಮಡ್ ಥೆರಪಿ ದೇಹನ ಉಷ್ಣತೆಯನ್ನು ಕಾಪಾಡಿ ಉರಿಯೂತವನ್ನು ಶಮನಗೊಳಿಸಲು ಸಹಾಯಕಾರಿಯಾಗಿದೆ. ಆಹಾರ ಚಿಕಿತ್ಸೆ ಫುಡ್ ಅಂಡ್ ನ್ಯೂಟ್ರಿಷನ್ ಥೆರಪಿ. ನೈಸರ್ಗಿಕ ತಾಜಾ ಹಾಗೂ ಸಮತೋಲನ ಆಹಾರವು ಉತ್ತಮ ಆರೋಗ್ಯದ ಮೂಲಾಧಾರವಾಗಿದೆ. ಯೋಗ ಚಿಕಿತ್ಸೆ ಯೋಗ ಥೆರಪಿ ದೇಹ ಮನಸ್ಸು ಹಾಗೂ ಉಸಿರಿನ ಸಮತೋಲನವನ್ನು ಕಾಪಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಉಪವಾಸ ಚಿಕಿತ್ಸೆ ಫಾಸ್ಟಿಂಗ್ ಥೆರಪಿ. ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದರಿಂದ ಜಠರಾಂಗಕ್ಕೆ ವಿಶ್ರಾಂತಿ ದೊರೆತು ದೇಹದ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ. ಅಯಸ್ಕಾಂತ ಚಿಕಿತ್ಸೆ ಮ್ಯಾಗ್ನೆಟೋಥೆರಪಿ ರಕ್ತ ಸಂಚಾರವನ್ನು ಉತ್ತೇಜಿಸಿ ನೋವು ನಿವಾರಣೆಗೆ ಸಹಾಯಕಾರಿಯಾಗಿದೆ. ಸೂಜಿ ಚಿಕಿತ್ಸೆ ಆಕ್ಯುಪಂಕ್ಚರ್ ದೇಹದ ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿ ನೋವು ನಿಯಂತ್ರಣ ಹಾಗೂ ಆರೋಗ್ಯ ಸುಧಾರಣೆಗೆ ಸಹಾಯಕಾರಿಯಾಗಿದೆ. ಸದೃಢ ಆರೋಗ್ಯಕ್ಕಾಗಿ ಪ್ರಕೃತಿಯೊಂದಿಗೆ ಬದುಕೋಣ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುಷ್ ಆಸ್ಪತ್ರೆಗೆ ಭೇಟಿ ನೀಡಿ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಭವ್ಯ HB. ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ನಿನಗೂ ನಿದ್ದೆ ಬರಾಕತ್ತಿದ್ದೇನ, ನೀವು ಮಕ್ಕೊಂಡಿ ನೀವು ಹೋಗಿ ಹೇಳುದೇ ಆಗ್ಲಿಲ್ಲ ನಿನಗ. ಏನ್ ಜಗಳದು
1: ಅಕ್ಕ, ನೀ ಅಂತೂ ಬಂದ್ಬಿಟ್ಟು ಮನೆಗ.
0: ಹೌದಪ್ಪ,
1: ಮಾವ ಏನಂದ, ನೀ ಹೋಗಪ್ಪ, ನನ್ನ ಹೊಟ್ಟೆ ಸಾಗುತ್ತೆ, ನೀವು ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಮಾಮಾರಂದ್ರು. ಆಯ್ತು ಮಾಮ, ನಾನು ನಡ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಹೆಂಗೂ ಟೈಮ್ ಅದ ಅಂತ ನಾ ಏನ್ ಮಾಡ್ದೆ, ಬಂದೆ. ಬರೋ ಮುಂದೆ ಅಲ್ಲಿ ಒಂದು 30-40 ಮಂದಿ
0: ಅಂಗಡಿ ಒಳಗ
1: ಇಷ್ಟೆಲ್ಲ ಜನ ಯಾಕೆ ಕೊಡ್ರ ಅಂತೇಳಿ ನಾನು ಹೋಗಿ ನೋಡಾಕತ್ತಿದ್ದೆ. ಹಂಗ ಅಲ್ಲೆಲ್ಲ ಇಸ್ಪೆಟ್ ಆಡ್ತಾ ಇದ್ರ ಅವರು. ಇಸ್ಪೆಟ್ ಅಂದ್ರೆ ಈ ಕಡೆ ಒಂದ್ 20 ಮಂದಿ, ಈ ಕಡೆ ಒಂದ್ 40 ಮಂದಿ, ಒಬ್ಬೊಬ್ಬರು ಕೈಯಾಗ ಇಷ್ಟು ದುಡ್ಡು ಅಕ್ಕ ಅವರು. ಮತ್ತೆ ಅದ್ರಲ್ಲಿ ಬೇರೆ ಮದ್ಯಪಾನ ಮಾಡಿದ್ದಾರೆ, ಒಬ್ಬರು ಸಿಗರೇಟ್ ಸೇದಾಗತ್ತಾರೆ, ಒಬ್ಬ ಅವತ್ತು ಮಾವ ಅಂತಾರದಕ್ಕೆ, ಮಾವ ತಂಬಾಕು ತಿಂತಾನೆ, ಪಿಚಕ್ ಪಿಚಕ್ ಹೋಗಿರ್ತಾರೆ, ಒಬ್ಬರ ಮೇಲೆ ಒಬ್ಬರ ಸಿಗರೇಟ್. ಇಲ್ಲಿ ಪೂಜೆಗೆ ಈ ತರ ಮಾಡ್ತಾರ ಅಕ್ಕ ಇವರು?
0: ಹಂಗೆಲ್ಲ ಆಗ್ಬಾರ್ದಲ್ಲ.
1: ನಾವು ಪೂಜೆ ಯಾಕೆ ಮಾಡ್ತೀವಿ ಅಂತಂದ್ರೆ ಎಲ್ಲರೂ ಒಳ್ಳೇದಾಗ್ಲಿ, ಹೌದ, ಅಭಿವೃದ್ಧಿ ನಮ್ಮ ಮನೆ ಆಗಲಿ ಅಂತ ಈ ತರ ಮಾಡ್ತೀವಿ. ಕುಡಿಯೋದು ತಿನ್ನೋದು ಅದೇ ದುಡ್ಡು ನಿನ್ ಕಾಲಲ್ಲಿ ತುಳಿದಾರಕ್ಕಂದ್ರೆ ತುಳಿದ ಇಸ್ಪಿಟ್ ಹಾಳಾಕತ್ತಾರ ಅಕ್ಕ. ಅದು
0: ಅಲ್ಲ, ಏನು ಉಪಯೋಗ ಆತ್ ನೋಡಿ, ಮತ್ತೆ
1: ಪೂಜೆ ಅಂಗಡಿ ಪೂಜೆ ಮಾಡ್ತಾರೆ,
0: ಉಪಯೋಗ ಏನಾತ್?
1: ಇಷ್ಟ ಲೈಟ್ ಹಾಕಿ ಎಲ್ಲ ಹಂದ್ರ ಹಾಕಿ ಎಲ್ಲರೂ ಮಾಡಾಕತ್ತಾರ. ಹಂಗೆ ನಾ ಮುಂದೆ ಬರಾಕತ್ತೀನಿ, ಅಲ್ಲೊಂದು ಪಾನ್ಪಟ್ಟಿ ಅಂಗಡಿ ಅಕ್ಕ, ಒಬ್ಬವ ಮದ್ಯಪಾನ ಮಾಡಿದ್ದಾನೆ, ಒಬ್ಬವ ಸಿಗರೇಟ್ ಸೇದಾಕತ್ತಾರ. ಅವ ಮದ್ಯಪಾನ ಮಾಡ್ದ, ಏ ನೀ ಆ ಕಡೆ ಸರಿಯೋ ಹಾಳಾಕತ್ತಾರ, ಇವ ಏಯ್ ನನ್ ರೊಕ್ಕ ನಾ ಇಲ್ಲಿ ಸೇದಾವನ ಆವಾರನ ಹಾಕತ್ತಾರ. ಇವ್ ಶೇದಾವ್ರ 10 ಮಂದಿ ಅವ್ರು ಬಂದ್ರು, ಅವ್ರು ಕುಡ್ದವ್ರವ್ರು ಅವ್ರು ಬಂದ್ರಪ್ಪ. ಅಕ್ಕ ನೀ ಬಡಿ ನೀ ಬಡಿ ನಾ ಬಡಿ, ಇದು
0: ಏನಂತ
1: ಭಯಂಕರ ಜಗಳಾಡಿದ್ರ ಅವರು. ಬಟ್ ಇದ ಸಂಸ್ಕೃತಿ ಅಕ್ಕ, ನಮ್ದು
0: ಬೇಗಳ ಬೈತಾರ,
1: ಬೇಗಳ ಬೇವು ಒಂಥರ ಕೆಟ್ಟ ಶಬ್ದಗಳು ಅಕ್ಕ. ಅವರು ಕೇಳಿ ನಾ ಹೇಳಬಾರ್ದು ನಿಮ್ಗೆ, ಅದು ಹೇಳಕ್ ಆಗಲ್ಲ, ಅದು ಆತರ ಕೆಟ್ಟ ಬೈಗಳ. ನಿಮ್ಮವನಿಗೆ ಹಂಗ ನಮ್ಮವನಿಗೆ ಹಿಂಗ, ಅಲ್ಲಿ ತಾಯಿ ಬರ್ಬೇಕಾತ, ಇವ್ರು ಚಟ ಮಾಡಿ ಅಂದ್ರೆ ಇವೆಲ್ಲ ದುಶ್ಚಟ ಮಾಡಿ ಅಲ್ಲಿ ತಾಯಿ ಬರ್ಬೇಕಲ್ಲೇ, ಇದು ಯಾಕಕ್ಕ ಇದು ಹಿಂಗ, ಅದೇ ಗೊತ್ತಾಗ್ತದ ಈ ವಿಷಯ ಹೇಳ್ಬೇಕು
0: ನೋಡು. ಈಗ ರೊಕ್ಕ ಭಾಳ ಆಗ್ಯದ ಎಲ್ಲಾರ ಕಡೆ,
1: ಹೌದು.
0: ಆಮೇಲೆ ನಾವು ಸಣ್ಣಂದಿರ್ತಂದ ನಮ್ಮ ಅಜ್ಜ ಅಜ್ಜಿ ಕತಿ ಹೇಳ್ತಿದ್ರು ನಮಗ್,
1: ಹೌದು, ಅವಾಗೆಲ್ಲ ಕುಂದರ್ಸಿ ಕತಿ ಹೇಳ್ತಿದ್ರು.
0: ದಿನ ಊಟ ಆದ ಕೂಡಲೇ ಒಂದ್ ಕತಿ ಕೇಳಿ ಮಕ್ಕೊಳ್ಳೋರ್ ನಾವು, ನೆನಪೈತಿಲ್ಲ?
1: ಅಲ್ಲೇ ಮಕ್ಕೊಂಡ್ಬಿಡುದು, ಅದು ಏನ್
0: ಅಲ್ಲೇ ಐ ತೊಡಿ ಮ್ಯಾಗ ಮಕ್ಕೊಂಡ್ಬಿಡ್ತಿದ್ದೇವ್, ಅಜ್ಜನ ತೊಡಿ ಮ್ಯಾಗ ಮಕ್ಕೊಂಡ್ಬಿಡ್ತಿದ್ದೇವ್, ಹೌದಿಲ್ಲ? ನಮಗ್ ಶಾಲೆಗಳದಾಗೂ ಒಂದ್ ಒಳ್ಳೆ ನೈತಿಕ ಒಂದು ಶಿಕ್ಷಣ ಸಿಕ್ಕೈತಿ, ಅಲ್ಲಿನೂ ಕತಿಗಳನ್ನ ಹೇಳ್ತಿದ್ರು. ವಾರಕ್ಕೆ ಒಂದು ಎರಡು ಪಿರಿಯಡ್ ಇರ್ತಿದ್ದು, ಸರ್ಗಳು ಮೇಡಮ್ಗಳು ಎಲ್ಲಾರು ಬಂದ್ ಬಂದ್ ನಮಗ್ ಕತಿ ಹೇಳ್ತಿದ್ರು. ಅದ್ ಇವತ್ತು ಐತಿ. ಆದ್ರೆ ಏನಾಗೈತಿ ಅಂದ್ರ, ಈ ತಂತ್ರಜ್ಞಾನದ ಬೆಳವಣಿಗೆಯಿಂದ ಏನಿದು ಮೊಬೈಲ್ಗಳಲ್ಲಿ ಬೆಳವಣಿಗೆ ಆಯ್ತಲ್ಲ, ಮೊದ್ಲ ಅದ್ಯಾವ್ದು ರೌಂಡ್ ತಿರುಗುದು ಇದು ಇತ್ತ, ಫೋನ್ ಇತ್ತ, ಆಮೇಲೆ ಬಟನ್ ಫೋನ್ಗಳು ಬಂದುವ, ಆಮೇಲೆ 4G ಬಂತ, ಈಗ ಸದ್ಯಕ್ಕಂತರೂ 5G ನಡೆದದ. ಬಹುಶಃ ಇವುಗಳ ಒಂದು ಬೆಳವಣಿಗೆ ಒಳಗ ನಮ್ಮ ಮಕ್ಕಳಿಗೆ ಸರಿಯಾದ ಒಂದು ನೈತಿಕ ಒಂದು ಬೆಂಬಲ ಸಿಗ್ತಿಲ್ಲ ಅಂತ ಹೇಳಿ ನನಗೆ ಅನ್ಸ್ಲಾಕತ್ತೈತಿ.
1: ನಮಗ್ ಸಿಗ್ತಾ ಇಲ್ಲ ಪೇರೆಂಟ್ಸ್ ಅವರಿಗೆ, ಅವ್ರಿಗೆ ಸಿಗ್ತಾ ಇದೆ ಮಕ್ಕಳಿಗೆ. ಈ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಯಾಕಂದ್ರೆ ಕೆಲವೊಂದು ಏನೋ ತಂದೆ ತಾಯಿ
0: ಇಲ್ಲ ಇಲ್ಲ. ಪ್ರಾಣೇಶ್ ಅವರು ಹೇಳು ಪ್ರಕಾರ, ಪ್ರಾಣೇಶ್ ಅವ್ರು ಏನ್ ಹೇಳ್ತಾರಂದ್ರೆ, ಒಂದ್ ಪುಸ್ತಕ ಹೇಳ್ತದಂತ ಓದುಗನಿಗೆ. ಪುಸ್ತಕ ಏನ್ ಹೇಳ್ತೈತಂತ, ನೀನು ನನ್ನನ್ನೊಮ್ಮೆ ತಲೆ ತಗ್ಗಿಸಿ ಓದು, ಜೀವನದಲ್ಲಿ ನೀನು ತಲೆ ಬಗ್ಸ್ಲಾರ್ದಂಗ ನಾ ನೋಡ್ಕೋತೀನಿ, ತಲೆ ಎತ್ತಿ ನಡೆಯುವಂತೆ ನಾ ನಿನಗ್ ಮಾಡ್ತೀನಿ ಅಂತ ಹೇಳಿ ಒಂದ್ ಪುಸ್ತಕ ಹೇಳ್ತೈತಿ. ಅದೇ ಒಂದು ಮೊಬೈಲ್ ಏನ್ ಹೇಳ್ತೈತಂತ, ಮೊಬೈಲ್ ಬಳಸೋನಿಗೆ, ನೀನು ನನ್ನನ್ನೊಮ್ಮೆ ತಲೆ ತಗ್ಗಿಸಿ ನೋಡು, ಜೀವನದಾಗೆ ನಿನಗ್ ತಲೆ ಎತ್ತದಂತೆ ಮಾಡು.
1: ಆಮೇಲೆ
0: ಇನ್ನೊಂದು, ನೀ ಯಾರನ್ನ ನೋಡ್ತೀನಿ ನೋಡ್, ನೀನ್ ಆರೆ ಬಹಳ ಮಂದಿ ನೋಡಿನಿ, ಮೊಬೈಲ್ ಅದನ್ನ ಚಾಲು ಮಾಡಿ ತಲೆ ತಳಗ್ ಹಾಕಿ ನೋಡ್ಕೋತ ಹೊಂಟ್ರು ಅಂದ್ರ ಅವ್ರಿಗೆ ಖಬರ ಇರಂಗಿಲ್ಲ ನಾ ಎಲ್ಲಿ ಹೊಂಟಿನಿ. ನನ್ನ ಮುಂದೆ ಏನು ಆಕಳ ಬರಾಕತ್ತೈತೋ, ಎಮ್ಮೆ ಬರಾಕತ್ತೈತೋ, ಏನ್ ಗಾಡಿ ಬರಾಕತ್ತೈತೋ, ಅವ್ರು ಬಹುಶಃ ಹಾಯಿಸ್ಕೊಂಡು ಹೋದ್ರು ಅವ್ರಿಗೆ ಅದು ಗಮನಕ್ಕೆ ಇರಂಗಿಲ್ಲ.
1: ಮೊಬೈಲ್
0: ಅಷ್ಟು ಮೊಬೈಲ್ನಾಗ ತಲ್ಲೀನರ್ ಇರ್ತಾರ. ನಾ ಬಹಳ ಕಡೆ ನೋಡಿನಿ ಅಡ್ಡಾಡ ಅವ್ರಿಗೆ ತಳಗ್ ತಲೆ ಹಾಕಿರ್ತಾವ, ಓಸು ಎಲ್ಲ ಮೊಬೈಲ್ ಏನ್ ನೋಡ್ತಿರ್ತಾವ. ಇವತ್ತೇ ಹೋಗಿದ್ದೆ ನೋಡು, ಕಟ್ಟಿ ಮ್ಯಾಗ 5 ಮಂದಿ ಕೂತಾರ ಗಂಡ ಹುಡುಗರು, ಒಸೂರು ತಲೆ ತಗ್ಗಿಸಿ ಏನ್ ನೋಡಾತಾರ, ನಾ ನೋಡಾತೀನಿ ಮೊಬೈಲ್ ನೋಡಾತಾರ. ಏನ್ ಇದ್ದಿರ್ಬೋದು ಯಾರಿಗೆ ಗೊತ್ತ, ರೊಕ್ಕ ಅವ್ರದೇ, ರೊಕ್ಕ ಬೇರೆಯವ್ರದಲ್ಲ. ನನ್ ರೊಕ್ಕ ಐತ್ರಿ, ನಾ ಮೊಬೈಲ್ ತಗೊಂಡ್ರೆ ನಿಮಗೇನ್ ತ್ರಾಸ, ನನ್ ರೊಕ್ಕ ಐತ್ರಿ, ನಾ ಧೂಮಪಾನ ಮಾಡಿದ್ರ, ನಾ ಮದ್ಯಪಾನ ಮಾಡಿದ್ರ ನಿಮಗೇನ್ ತ್ರಾಸ ಅಂತ ಹೇಳಿ ಅನ್ನದೇನೆ, ರೊಕ್ಕ ಅವ್ರದೇ. ಆದ್ರೆ ಆ ಹಣವನ್ನ ಒಂದು ಸದುಪಯೋಗ ಮಾಡ್ಕೊಂಡ್ರ ಅದು ಅವ್ರಿಗೆ

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ.
1: ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಕೇಳಿ ಸಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ.
2: ಆಕಾಶವಾಣಿ ವಿಜಯಪುರ ಕೇಳಿ ಸರಣಿ ಕಾರ್ಯಕ್ರಮ ಸಜ್ಜಿ ರೊಟ್ಟಿ ಚವಳಿಕಾಯಿ.
3: ಬಾಳ ಖುಷಿ ಇದ್ದಂಗ ಅದಿಯಲ್ಲೋ, ಏನ ಹಾ ಹಾ ಹಾ ಗುನ್ಗುನಾಡ್ಸಗತಿ.
4: ಮತ್ತೆ ಅಕ್ಕ ಮಾವರ ಮನೆಗೆ ಬಂದ್ರೆ ಮಾತ್ರ ಖುಷಿ ಆಗತ್ತಲ್ಲ ಅಕ್ಕ.
3: ಕಲೆ ಅದು ಎಂದಂಗ ಆತ.
4: ಕಲೆ ಅದನ್ನಕ್ಕ ಹೇಳಕ್ಕ ಏನ್ ಕೆಲ್ಸ ಇತ್ತು?
3: ಏನಿಲ್ಲ, ನಾಳೆ ಊರಿಗೆ ಹೋಗ್ತೀನಂದಿಲ್ಲ ನೀ?
4: ಹೌದಕ್ಕ.
3: ಅದಕ್ಕೆ ನೀನು ಒಂದು ಅರಿಬಿಷ್ಟಿದ್ದು ಒಗೆದು ಹಾಕಬೇಕು. ಹಂಗೆ ಬೆಡ್ಶೀಟ್ ಕವರ, ಟೇಬಲ್ ಕವರ, ಪಿಲ್ಲೋ ಕವರ ಎಲ್ಲ ಒಯ್ಯಬೇಕಂತ ಹೇಳಿ ಬನ್ನಿ. ಇನ್ನೊಂದು ನೆನಪಾಯ್ತು ನನಗೆ, ನೀನು ಮೊನ್ನೆ ಏನೋ ಜಗಳ ಅಂತಂದು, ನೀನು ಅಮಾಸಿ ದಿವಸ ರಾತ್ರಿ ಏನೋ ಜಗಳ ಆಯಿತು ಅಂತಂದು ಇನ್ನೇನು ಹೇಳಾವಿದ್ದೆ. ಅಟ್ರೊಳಗೆ ನಿಮ್ಮ ಮಾವು ಬಂದರು, ನನಗೆ ಊಟ ಕೊಡಬಾ ಅಂತ ಹೇಳಿ ಬಂದರು.

0: ಅವ್ರಿಗೂ ಒಳ್ಳೆಯದು, ಅವರ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಅವರ ಕುಟುಂಬಕ್ಕೂ ಒಳ್ಳೆಯದು.
1: ಇದು ನಿಜ, ಕರೆಕ್ಟ್, ಇದು ತಪ್ಪಿಲ್ಲ ಅಕ್ಕ. ಇದು ಯಾಕಂದ್ರೆ ಅಕ್ಕ, ಮೊಬೈಲ್ ಅನ್ನೋದು ಒಂದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ,
0: ಐತಿ, ಅದನ್ನ ನಾವು ಹೆಂಗ್ ಬಳಸ್ತೇವೆ ಹಂಗ
1: ಅದ್ರ ಮೇಲೆ. ಅಂದ್ರೆ ನಮ್ಮ ಜೀವನ ಒಳ್ಳೇದೆ ನಮ್ಮ ಆಲೋಚನೆಯಿಂದ, ಕರೆಕ್ಟ್ ತಾನೇ? ಆದ್ರೆ ಯಾಕೆ ಆಲೋಚನೆ ಮಾಡಂಗಿಲ್ಲ ಅವರು? ಹಂಗೆ ನಮ್ಮ ಕುಟುಂಬದ ಬಗ್ಗೆ ಇವ್ರು ಯಾಕೆ ವಿಚಾರ ಮಾಡಂಗಿಲ್ಲ? ನನಗೆ ಹೆಂಡತಿ ಇದ್ದಾಳೆ, ನನ್ನ ಮಕ್ಕಳು ಇದ್ದಾರೆ,
0: ತಂದೆ ತಾಯಿಗಳು,
1: ಅಜ್ಜ ಅಜ್ಜಿ ಅಪ್ಪ ಮಾತು ಹೇಳ್ತಾ ಇದ್ದೀನಿ, ಮಕ್ಕಳ ನಾಳೆ ಫೀಸಿಗೆ ಏನ್ ಮಾಡ್ಬೇಕು, ಈ ತರ ಆಲೋಚನೆ ಮಾಡಂಗಿಲ್ವಾ? ಈ ತರ ಯಾಕೆ ವಿಚಾರ ಮಾಡಂಗಿಲ್ಲ? ನಾನು ರಿಸ್ಪೆಕ್ಟ್ ಆಡಿದೆ, ಮದ್ಯಪಾನ ಮಾಡಿದೆ, ಈ ಹೌದು ತಾನೆ, ನಾ ಸಿಗರೇಟ್ ಸೇದಿದೆ, ಯಾರು ಏನಾರು ಹೇಳಿದ್ರೆ ನೀವ್ಯಾರು ಹೆಂಗ ಒಂದ್ರ ವಾಗ್ರ ಅಂತ ನೋಡ್ರಿ, ಉಗ್ರ ನರಸಿಂಹ ತನ ಆಗ್ತಾರೆ ಅವರು. ಇದು ಈ ತರ ಮಾಡಿದ್ರೆ ಸರಿ ಅಕ್ಕ? ಇದು
0: ಅಲ್ಲ, ನಾಳೆ ಅವ್ರದ್ದು ಜೀವನ ಏನೋ ಒಂದು ಅಂತ್ಯ ಕಾಣ್ತೈತಿ, ಆಯ್ತು, ಮುಂದೆ ಭವಿಷ್ಯವನ್ನ ಅವ್ರ ಹೆಂಡರು ಮಕ್ಕಳು ಯಾವ ರೀತಿ ಎದುರಿಸಬೇಕು?
1: ಅದು ಅವ್ರು ಏನ್ ಪಾಪ ಮಾಡಿದ್ದಾರೆ ನೋಡಿ.
0: ಹಾ, ಅಂದ್ರೆ ಇಂಥವ್ರು ನಾಳಿನ ಬಗ್ಗೆ ವಿಚಾರನೆ ಮಾಡಂಗಿಲ್ಲ, ನನಗ ತಂದೆ ತಾಯಿ ಅದಾರ, ಹೆಂಡರು ಮಕ್ಕಳು ಅದಾರ, ನಾಳೆ ಅವ್ರ ಭವಿಷ್ಯ ಹೆಂಗ, ನಾ ಈ ರೀತಿ ಮಾಡಿದ್ರೆ ಬಹುಶಃ ಆ ಒಂದು ಭವಿಷ್ಯದ ಚಿಂತೆ ಅವ್ರೊಳಗೆ ಇರಂಗಿಲ್ಲ, ವರ್ತಮಾನದ ಒಳಗೆ ಜೀವನ ಮಾಡ್ತಿರ್ತಾರ ಅವ್ರ.
1: ಅಷ್ಟೇ,
0: ನಾಳಿದ್ ನಾಳೆ ಅಂತಂದು ಇವ್ರು ಜೀವನ ಸಾಗಿಸ್ತಿರ್ತಾರಲ್ಲ, ಬಹುಶಃ ಅಂಥವ್ರ ಜೀವನ ಬಹಳಷ್ಟು ಮಂದಿ ಪಾಪ ನೋವಾಗ್ಬಹುದು. ಯಾರ್ದೋ ಮನಿ ಕೆಲಸ ಮಾಡ್ತಾರ, ಮತ್ತೇನೇನೋ ಮಾಡ್ತಾರ, ಹೇಳ್ಬಾರ್ದು.
1: ನಾವು ನೋಡ್ತೀವ್ರ ಈ ಸಮಾಜದಾಗ ಎಂತೆಂತ ಜನ ಇದಾರಕ್ಕ. ತನ್ನ ಗಂಡ ನೋಡ್ರಿ, ಹೆಣ್ಮಕ್ಳು ಎಷ್ಟು ಕರುಣಾಮೇ ನೋಡ್ರಿ, ನನ್ನ ಗಂಡ ಆರಾಮಿರಲ್ಲ ಅಂತೇಳಿ ಒಬ್ಬರ ಮನೆ ಮುಸ್ರಿ ತಿಕ್ಕಿ ಅವನಿಗೆ ದುಡ್ಡು ಕೊಡ್ತಾಳೆ. ಅವ್ನು ಅರು ಬೇಡ್ರಿ, ನನ್ಗೆ ಯಾಕೆ ದುಡ್ಡು ಕೊಡ್ತಾಳೆ?
0: ತೆಗೆದುಕೊಂಡಂತ ದುಡ್ಡನ್ನ ಅವ್ರೆ ನಿಜವಾಗ್ಲೂ ಸದುಪಯೋಗ ಮಾಡ್ಕೋತಾರಂತೀರೇನು? ಇಲ್ಲ, ಅದು ಚಟಕ್ಕೆ ವಿನಿಯೋಗ ಆಗ್ತೈತೆ ವಿನಃ ಒಂದು ಒಳ್ಳೆಯ ಕಾರ್ಯಕ್ಕಂತರೂ ಅದು ಆಗೋದಿಲ್ಲ. ಭಾಳಷ್ಟು ಕಡೆ ನಾನು ಕೇಳಿನಿ, ನಳದ ಬಿಲ್ಲು ತುಂಬಿ ಬರ್ರಿ ಅಂತಂದು ಕೊಟ್ಟ ರೊಕ್ಕ, ಕರೆಂಟ್ ಬಿಲ್ಲು ತುಂಬಿ ಬರ್ರಿ ಅಂತ ಕೊಟ್ಟ ರೊಕ್ಕ, ಅಥವಾ ಮಕ್ಕಳ ಶಾಲೆಯ ಒಂದು ಫೀಸ್ ತುಂಬಿ ಬರ್ರಿ ಅಂತ ಹೇಳಿ ಕೊಟ್ಟ ರೊಕ್ಕ, ಅದು ಯಾವಾಗಲೂ ಸದ್ವಿನಿಯೋಗ ಆಗಿಲ್ಲ,
1: ದುಶ್ಚಟಕ್ಕೆ
0: ಆಗಿದೆ. ಅವರು ಅದು ಬಳಸ್ಕೊಂಡಿದ್ದೇ ಅದನ್ನ ದುಶ್ಚಟಕ್ಕೆ. ಹಂಗಾಗಿ ಈ ಒಂದು ವಾಹಿನಿಯ ಮುಖಾಂತರ ನಾವು ಕೂಡ ಕೇಳ್ಕೊಳ್ಳೋಣ ಎಲ್ಲರಲ್ಲಿ, ಅದು ಯಾರೇ ಇರಲಿ, ಅವರೇ ಇರ್ಬೋದು, ನಾವೇ ಇರ್ಬೋದು, ಅಥವಾ ಬೇರೆ ಮತ್ಯಾರೋ ಇರಬಹುದು, ನಮಗೆ ನಮ್ಮ ಕಡೆ ಹಣ ಐತಿ ಅಂತಂದ್ರೆ ಆ ಹಣದ ಒಂದು ಸದ್ವಿನಿಯೋಗ ಆಗಬೇಕು, ವಿಚಾರ ಮಾಡಿ ಅದನ್ನ ಬಳಸಬೇಕು. ಇವತ್ತು 1 ರೂಪಾಯಿ ಐತಂದ್ರೂ ಕೂಡ ಅದರಲ್ಲಿನ ಒಂದು 50 ಪೈಸೆ ನಾಳಿನ ಭವಿಷ್ಯಕ್ಕಾಗಿ ತೆಗೆದಿಟ್ಟು 50 ಪೈಸೆನ ಉಪಯೋಗಿಸುವಂತ ಬುದ್ಧಿ ನಮ್ಮೆಲ್ಲರಲ್ಲಿ ಬರಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ. ಈ ನಮ್ಮ ಒಳ ಅಂಗಗಳು ಅಂತೇನದಾವಲ್ಲ, ಇದು ದೇವರು ನಮಗೆ ಕೊಟ್ಟಂತ ಕಾಣಿಕೆ. ಹಾ, ರೊಕ್ಕ ಕೊಟ್ಟು ನಾನು ಇವತ್ತು ಧೂಮಪಾನ ಮಾಡಬಹುದು, ಮದ್ಯಪಾನ ಮಾಡಬಹುದು, ಅಥವಾ ತಂಬಾಕು ಖರೀದಿ ಮಾಡಬಹುದು, ಯಾವುದೇ ಅಂಗಡಿಗೆ ಹೋಗಿ ನನ್ನ ಲಿವರ್ ಖರಾಬ್ ಆಗೈತಿ ಮತ್ತೊಂದು ಲಿವರ್ ಕೊಡ್ರಿ ಅತ್ ಅಂದ್ರೂ ಕೊಡಕ್ ಆಗಲ್ಲ. ಹಿರಿಯರು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಕುಟುಂಬವನ್ನು ಆರೋಗ್ಯದಾಯಕವಾಗಿಟ್ಟು ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳೋ.
2: ಇದುವರೆಗೆ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಹನುಮಂತ ಚವ್ಹಾಣ್ ಹಾಗೂ ಮಹಾನಂದ ಬೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಈಗ ಕೇಳಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆಗಳು. ಮೊದಲಿಗೆ ಕೇಳಿ ಭಕ್ತಿಗೀತೆ ಅಯ್ಯಪ್ಪ ಸ್ವಾಮಿ ಕುರಿತು.

0: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರೋಕಿಲ್ಲ.
0: ಯಾಕ್ ಬರಾಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ

ಸ್ನೇಹಿತರೆ, ಇದುವರೆಗೆ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ ಹಾಗೂ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ 9:10 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಗೋವಿಂದಾಯ ನಮಃ ಚಿತ್ರಂದಾಯದ ಗೀತೆ.

0: ಈಗ ಕೇಳಿ ತಾಜ್ಮಹಲ್ ಚಿತ್ರದಿಂದ ಗೀತೆ.
1: ಅನ್ಸುತ್ತೆ

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ.
1: ತುಂಬಾ ಇಷ್ಟ ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಸಮಯ 10 ಗಂಟೆ ಆಗಲಿದೆ. ಈಗ ವಾಣಿಜ್ಯ ಪ್ರಕಟಣೆಗಳು 10 ಗಂಟೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: کاشر زبان ہند پروگرام تو خبری تیچ نیوز آن اے آر ایپ پہ دستیاب اردو زبان کے پروگرام بھی اے آر ایپ پر ملتے
5: ہیں.
6: آکاشوانی انیت تمل نکلچوں نیوز آن اے آر ایپل کھڑکوں.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90ರ ವಸಂತ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಮತ್ತೆ ಸ್ವಾಗತ. ಶ್ರೋತೃಗಳೇ, ಇವತ್ತು ವಿಶ್ವ ಪರಿಸರ ಆರೋಗ್ಯ ದಿನ. ಹಾಗಾಗಿ ವಿಶ್ವ ಪರಿಸರ ಆರೋಗ್ಯ ದಿನದ ಮಹತ್ವ, ಪರಿಸರ ಮಾಲಿನ್ಯದಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳು, ಹಾಗೆಯೇ ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮೆಲ್ಲರ ಪಾತ್ರದ ಕುರಿತು ಮಾತನಾಡ್ತಾ ಇದ್ದೇವೆ. ನಾವು ಬದುಕಲು ಆಹಾರ ಮತ್ತು ನೀರು ಎಷ್ಟು ಮುಖ್ಯನೋ, ಗಾಳಿಯೂ ಸಹ ಅಷ್ಟೇ ಮುಖ್ಯ. ಆದರೆ ಇಂದು ವಾಹನಗಳ ಹೊಗೆ, ಕೈಗಾರಿಕೆಗಳಿಂದ ಹೊರಬರುವಂಥ ಅನಿಲಗಳು, ಧೂಳು, ಇತರ ಮೂಲಗಳಿಂದ ವಾಯುಮಾಲಿನ್ಯ ಹೆಚ್ಚುತ್ತಾ ಇದೆ. ಕಲುಷಿತ ಗಾಳಿಯನ್ನು ದೀರ್ಘಕಾಲ ಉಸಿರಾಡೋದ್ರಿಂದ ಉಸಿರಾಟದ ತೊಂದರೆಗಳು ಮತ್ತು ಹೃದಯ ಶ್ವಾಸಕೋಶ ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಾಗಬಹುದು. ಆದ್ದರಿಂದ ವಾಹನಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದು, ಸಾರ್ವಜನಿಕ ಸಾರಿಗೆಯನ್ನು ಬಳಸೋದು, ಮರಗಳನ್ನು ಬೆಳೆಸೋದು ಮುಂತಾದ ಕ್ರಮಗಳು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ವಜ್ರಮುಖಿ ಚಿತ್ರದಿಂದ ಶಶಾಂಕ್ ಶೇಷಗಿರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ನೀರು ಜೀವನ ಎಂಬ ಮಾತನ್ನು ನಾವು ಬಾಲ್ಯದಿಂದಲೂ ಕೇಳಿದ್ದೇವೆ. ಆದರೆ ನೀರು ಕೇವಲ ಲಭ್ಯವಿರುವುದಷ್ಟೇ ಸಾಕಾಗುವುದಿಲ್ಲ, ಅದು ಸುರಕ್ಷಿತವಾಗಿಯೂ ಇರಬೇಕು. ಕಲುಷಿತ ನೀರು ಹಲವು ರೋಗಗಳ ಹರಡುವಿಕೆಗೆ ಕಾರಣ ಆಗಬಹುದು. ನದಿಗಳು, ಕೆರೆಗಳು ಮತ್ತು ಜಲಮೂಲಗಳಿಗೆ ತ್ಯಾಜ್ಯ, ಪ್ಲಾಸ್ಟಿಕ್ ಅಥವಾ ರಾಸಾಯನಿಕಗಳನ್ನು ಸುರಿಯೋದನ್ನು ತಪ್ಪಿಸಬೇಕು. ಕುಡಿಯುವ ನೀರನ್ನು ಸ್ವಚ್ಛವಾಗಿ ಸಂಗ್ರಹಿಸಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ನೀರನ್ನು ಉಳಿಸೋದು ಅಂದರೆ ಕೇವಲ ನೀರಿನ ಸಂಪನ್ಮೂಲವನ್ನು ಉಳಿಸೋದಲ್ಲ, ಭವಿಷ್ಯದ ಆರೋಗ್ಯವನ್ನು ಸಹ ಉಳಿಸಿದ ಹಾಗೆಯೇ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗ್ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನಮ್ಮ ಮನೆಗಳಲ್ಲಿ ಪ್ರತಿದಿನವೂ ವಿವಿಧ ರೀತಿಯ ತ್ಯಾಜ್ಯ ಉತ್ಪತ್ತಿಯಾಗುತ್ತೆ. ಆಹಾರದ ಉಳಿಕೆ, ಪ್ಲಾಸ್ಟಿಕ್, ಕಾಗದ, ಗಾಜು, ಲೋಹ, ಎಲೆಕ್ಟ್ರಾನಿಕ್ ವಸ್ತುಗಳು, ಹೀಗೆ ತ್ಯಾಜ್ಯದ ಸ್ವರೂಪವೂ ಸಹ ಭಿನ್ನವಾಗಿದೆ. ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಅದರಿಂದ ದುರ್ವಾಸನೆ, ಕೀಟಗಳ ಹೆಚ್ಚಳ, ಹಾಗೆಯೇ ರೋಗಗಳ ಹರಡುವಿಕೆಯಂಥ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಹಸಿ ತ್ಯಾಜ್ಯ ಹಾಗೂ ಒಣತ್ಯಾಜ್ಯಗಳನ್ನು ಬೇರ್ಪಡಿಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಪ್ರತ್ಯೇಕಿಸುವುದು ಮತ್ತು ಅಪಾಯಕಾರಿ ಅಥವಾ ಈ ತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡೋದು ಸಹ ಭಾಳ ಮುಖ್ಯವಾಗುತ್ತೆ. ನಾವು ಮನೆಯಿಂದಲೇ ತ್ಯಾಜ್ಯ ನಿರ್ವಹಣೆಯ ಉತ್ತಮ ಅಭ್ಯಾಸವನ್ನು ಆರಂಭಿಸಬಹುದು. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೃಷ್ಣ ಸನ್ ಆಫ್ CM ಚಿತ್ರದಿಂದ ಟಿಪ್ಪು ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಮರಗಳು ನಮಗೆ ನೆರಳು ನೀಡುತ್ತವೆ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ, ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಗರೀಕರಣ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಹಸಿರು ಪ್ರದೇಶಗಳ ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಒಂದು ಸಸಿ ನೆಡುವುದು ಸುಲಭ, ಆದರೆ ಅದನ್ನು ಬೆಳೆಸಿ ದೊಡ್ಡ ಮರವಾಗಿಸುವುದು ನಮ್ಮ ನಿಜವಾದ ಜವಾಬ್ದಾರಿ. ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಸಂಕಲ್ಪವನ್ನು ನಾವು ಕೈಗೊಂಡರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಸಿರಾಗುವಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು. ಗಾನಗಂಗೆಯಲ್ಲಿ ಮುಂದಿನ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ಸಂಗೀತ ರಾಜ್ಯವರ ಧ್ವನಿಯಲ್ಲಿ.

ಪ್ರಕೃತಿಯಿಂದ ಬಹಳಷ್ಟು ಪಡೆಯುತ್ತೇವೆ. ಆದರೆ ಪ್ರಕೃತಿಗೆ ನಾವು ಏನು ನೀಡುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನು ನಮ್ಮೊಳಗೆ ಕೇಳಿಕೊಳ್ಳುವಂಥ ಸಮಯ ಬಂದಿದೆ. ನಮ್ಮ ಪರಿಸರ ಆರೋಗ್ಯವಾಗಿದ್ದರೆ ನಮ್ಮ ಸಮಾಜ ಆರೋಗ್ಯವಾಗಿರುತ್ತೆ, ನಮ್ಮ ಸಮಾಜ ಆರೋಗ್ಯವಾಗಿದ್ದರೆ ನಮ್ಮ ಭವಿಷ್ಯವೂ ಆರೋಗ್ಯಕರವಾಗಿರುತ್ತೆ. ಪರಿಸರವನ್ನು ಕಾಪಾಡೋಣ, ಆರೋಗ್ಯವನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನು ನೀಡೋಣ. ಇದರೊಂದಿಗೆ ವಿಶ್ವ ಪರಿಸರ ಆರೋಗ್ಯ ದಿನದ ಈ ವಿಶೇಷ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಕೇಳೋಣ, ಅಮರ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸುನೇರೆ ಪಾಲ್.

0: ಕೆಲಸವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಜಬ್ ಜಬ್ ಫೂಲ್ ಖಿಲೆ ಚಿತ್ರದಿಂದ ಈ ಒಂದು ಗೀತೆಯನ್ನ ಕೇಳಿದರೆ.
1: ಆಕಾಶವಾಣಿ ಅಟ್ 90.90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಸುನೆರೆಪಲ್ನಲ್ಲಿ ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರುಗಳ ಧ್ವನಿಯಲ್ಲಿ ತೀನ್ ದೇವಿಯ ಚಿತ್ರದಿಂದ.

ಸವಿನೆನಪು ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹೆಡ್ಸ್. DRM ತರಂಗಾಂತರ 603 ಕಿಲೋಹೆಡ್ಸ್. ಸಮಯ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸವಿನೆನಪು. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದಿಂದ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90 ವಸಂತ.

ಸವಿ ನೆನಪು ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಇದು ಆಕಾಶವಾಣಿ, ಸಮಯ 11:30 ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಟಂಪ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲೇ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆ. ಪರಿಸರ ಶುದ್ಧವಾಗಿದ್ದರೆ ಜೀವಸಂಕುಲ ಸುಖವಾಗಿರಬಹುದು. ನಿಸರ್ಗದ ಆರೋಗ್ಯವೇ ನಮ್ಮ ಶಕ್ತಿ. ಹಲವೆಡೆ ಯುವಜನ ಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಸಾರ್ವಜನಿಕರು ಭೇಟಿ ನೀಡಿ ಪಳಗಿಸಿದ ಆನೆಗಳನ್ನು ವೀಕ್ಷಿಸಲು ಅರಣ್ಯ ಇಲಾಖೆ ಅನುಮತಿಸಿದೆ. 19ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ, ಶಿಕ್ಷಣ ನೀತಿಜ್ಞ ಹಾಗೂ ಲೇಖಕ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಜನ್ಮದಿನವೆಂದು. ಧಾರವಾಡ ಜಿಲ್ಲೆ ಗ್ರಂಥಾಲಯ ಕ್ಷೇತ್ರದಲ್ಲಿ ದೇಶದಲ್ಲೇ ಹೆಸರು ಮಾಡಿದೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಗ್ರಂಥಪಾಲನೆ ಮುಂದಿನ ತಲೆಮಾರುಗಳ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನಕ್ಕೆ ಹೊಸ ದಿಕ್ಕು ತೋರಲಿದೆ ಎಂದು ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಮಹದೇವ ಪ್ರಸನ್ನ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ರಾಜ್ಯ ಗ್ರಂಥಪಾಲಕರ 3ನೇ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪೂರ್ವಭಾವಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಯ ರಾಣಿ ಸ್ನಾನಗೃಹದಿಂದ ಕಮಲ್ ಮಹಲ್ವರೆಗಿನ ಪಾರಂಪರಿಕ ನಡಿಗೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಚಾಲನೆ ನೀಡಿದರು. ನಾಡಿದ್ದು ಭಾನುವಾರ ವಿಶ್ವ ಪ್ರವಾಸೋದ್ಯಮ ದಿನ. ಆಕ್ಟಿವ್ ಕರ್ನಾಟಕ ರನ್, ರೈಡ್, ಸರ್ಫ್, ಎಕ್ಸ್ಪ್ಲೋರ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮ್ಯಾರಥಾನ್, ಸೈಕ್ಲಥಾನ್, ಟ್ರಯಲ್ ಥ್ರಾನ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿಯ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೂ ದೇಸಿ ಟ್ರಸ್ಟ್ ಸ್ವದೇಶಿ ಬದುಕಿನ ಹಬ್ಬ ಗಾಂಧಿ ಸಂತೆಯನ್ನು ಇಂದು ಮತ್ತು ನಾಳೆ ಹೊನ್ನೇಸರದ ಚರಕ ಶ್ರಮಜೀವಿಗಳ ಆಶ್ರಮದಲ್ಲಿ ಆಯೋಜಿಸಿವೆ. ಇಂದು ಸಂಜೆ 4:30ಕ್ಕೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಲಿದ್ದಾರೆ. ಶಾಸಕ ಎಚ್ಕೆ ಪಾಟೀಲ್ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಚರಕದ ಕಾರ್ಯದರ್ಶಿ ಎನ್ ರಮೇಶ್.
2: ನಾವು ಪ್ರಥಮ ಬಾರಿಗೆ ಒಂದೇ ಸರದ ಶ್ರಮಜೀವಿ ಆಶ್ರಮದಲ್ಲಿ ಗಾಂಧಿ ಸಂತೆಯನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಸಂಘದ ಸಂಸ್ಥಾಪಕರಾದ ಪ್ರಸನ್ನರವರ ಕಲ್ಪನೆ ಇದು. ಇದೇ ಶನಿವಾರ ಭಾನುವಾರದಂದು ನಾಡಿನ ಬೇರೆ ಬೇರೆ ಭಾಗದ ಕರಕುಶಲ ವಸ್ತುಗಳ ಉತ್ಪಾದಕರು, ಮಾರಾಟಗಾರರು ಹಾಗೂ ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಮಹಿಳೆಯರು ತಾವೇ ನೇಯ್ಗೆ ಮಾಡಿ ವಿನ್ಯಾಸಗೊಳಿಸಿದ

0: ವಸ್ತುಗಳನ್ನು ತಾವೇ ತೊಟ್ಟು ವೇದಿಕೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ನಮಸ್ಕಾರ.
1: ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ಅಕ್ಟೋಬರ್ 17 ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025 ಜಾರಿಗೆ ಬಂದವು. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಪ್ರಸಾರವಾಗಲಿದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಗರಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿಂಗಾರು ಬೀಜ ದಿನೋತ್ಸವ ಜರುಗಿತು. ಧಾರವಾಡ ಜಿಲ್ಲೆಯ ಸಾರ್ವಜನಿಕರು ಒಣ ಹಾಗೂ ಹಸಿ ಕಸವನ್ನು ವಿಂಗಡಿಸಿ ವಿಲೇವಾರಿ ಕೇಂದ್ರಕ್ಕೆ ನೀಡಲು ವೇಸ್ಟ್ ಕಿಯೋಸ್ಕ್ ಹಾಗೂ ಪ್ರತ್ಯೇಕ ಕಸದ ತೊಟ್ಟಿಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛ ಭಾರತ ವಿಕಸಿತ ಭಾರತ ಅಭಿಯಾನಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐತಿಹಾಸಿಕ ಐಹೊಳೆ ಗ್ರಾಮದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನಕ್ಕೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಬಳಿಕ ಸಾರ್ವಜನಿಕರೊಂದಿಗೆ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡರು. ಮಂಗಳೂರು ವಿಶ್ವವಿದ್ಯಾಲಯ ಯುಐ ಗ್ರೀನ್ ಮೆಟ್ರಿಕ್ ವಿಶ್ವ ಸುಸ್ಥಿರ ವಿಶ್ವವಿದ್ಯಾಲಯ ಶ್ರೇಯಾಂಕ ಪಟ್ಟಿಯಲ್ಲಿ ದೇಶಕ್ಕೆ 2ನೇ ಸ್ಥಾನ ಪಡೆದಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಸ್ತುತ ಪಡಿಸುವವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಂಬ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ 2026 ಸಂಭ್ರಮ. ಇಂದು ಕೃಷಿ ಮೇಳಕ್ಕೆ ಎರಡನೇ ದಿನ. ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ ಎಲ್ಲವನ್ನು ತಿಳಿದುಕೊಳ್ಳಲು ನಾವೀಗ ನೇರವಾಗಿ ಧಾರವಾಡದ ಕೃಷಿ ಮೇಳಕ್ಕೆ ನಿಮ್ಮನ್ನ ತೆರಳುತ್ತಿದ್ದೇವೆ. ಕೃಷಿ ಕೇಳುಗರೇ, ಆಸ್ವಾದಿಸಿ ಕೃಷಿ ಮೇಳ 2026 ಸಂಭ್ರಮ. ಈ ಸಂಭ್ರಮವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಸುರೇಖಾ ಸುರೇಶ್.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: हेलो हेलो हेलो हेलो
1: हेलो
0: हेलो
1: नमस्कार
0: हेलो नमस्कार कुमार जी।
1: नमस्कार
0: हेलो
1: नमस्कार
0: नमस्कार माया जी।
1: नमस्कार
0: हाँ कृषि मेळद।
1: धारवाड कृषि ಕೊಡ್ತೀರಿ?
0: हाँ
1: ಹಲೋ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ನಡೀತಾ ಇರುವಂತಹ ಕೃಷಿ ಮೇಳ 2026 ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಶ್ರೋತೃ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗ ನಿನ್ನೆಯಿಂದ ಅಂದ್ರೆ ದಿನಾಂಕ 25ರಿಂದ 28ರವರೆಗೆ 4 ದಿನಗಳ ಕಾಲ ಅಮೋಘವಾಗಿ ನಡೀತಾ ಇರುವಂತಹ ಕೃಷಿ ಮೇಳ 2026 ತಮಗೆಲ್ಲ ಗೊತ್ತಾದ

0: ರಾಷ್ಟ್ರ ಸಂಘ 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯ ವರ್ಷ ಅಂತ ಘೋಷಿಸೋದ್ರಿಂದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರು ನಿರ್ವಹಿಸ್ತಾ ಇರುವ ಪಾತ್ರಗಳನ್ನ ಗಮನಿಸಿ ಪ್ರಸ್ತುತ ವರ್ಷದ ಕೃಷಿ ಮೇಳವನ್ನು ಕೂಡ ಮಹಿಳಾ ರೈತರಿಗೆ ಸಮರ್ಪಿಸ್ತಾರೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋ ಘೋಷ ವಾಕ್ಯದೊಂದಿಗೆ ಈ ಕೃಷಿ ಮೇಳ 2026 ಬಹಳ ಅದ್ಭುತವಾಗಿ ನಡೀತಾ ಇದೆ. ನಿನ್ನೆ ಕೂಡ ಬೀಜ ಮೇಳದ ಉದ್ಘಾಟನೆ ನಡೆಯಿತು. ಇವತ್ತು ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ಮಧ್ಯಾಹ್ನ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಒಂದು ಕಾರ್ಯಕ್ರಮ ಅದ. ಈ ಕಾರ್ಯಕ್ರಮದ ಬಗ್ಗೆ ಕೃಷಿ ಮೇಳದ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ಇದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರದ ಪ್ರಾಧ್ಯಾಪಕರಾದ ರಮೇಶ್ ಭಟ್ ಅವರು. ರಮೇಶ್ ಭಟ್ ಅವರೇ ನಮಸ್ಕಾರ. ಹಲೋ
1: ಹಲೋ
0: ಸರ್, ಹೇಳಿ ಸರ್. ಕೃಷಿ ಮೇಳದ ಸಂಭ್ರಮದ ಬಗ್ಗೆ

0: ಹಲೋ, ಕೃಷಿ ವಿಶ್ವವಿದ್ಯಾಲಯದ ಶ್ರೀ ರಮೇಶ್ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಮೇಳದ ಸಂಭ್ರಮವನ್ನ ಹಂಚಿಕೊಳ್ಳಿಕ್ಕತ್ತಾರ.
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅತ್ಯಂತ ಮಹತ್ವದ ಪ್ರೋಗ್ರಾಮ್ ಆದಂತ ಕೃಷಿ ಮೇಳದಲ್ಲಿ ಬಗ್ಗೆ ಇದ್ದಾರೆ. ಅದು ರೈತರ ಖರೀದಿ ಮಾಡಿಕೊಂಡು ಹೆಚ್ಚಿನ ಬೆಳೆಯನ್ನ ಬೆಳೆಯಬೇಕು. ಜೊತೆಗೆ ನಾವು ಈ ವರ್ಷ ಹೊಸದಾಗಿ ಬಿಡುಗಡೆ ಮಾಡಲಿಗಳ ಪ್ರದರ್ಶನ ಕೂಡ ಇದೆ. ಲಾಭವನ್ನು ತಗೊಂಡು ನಮ್ಮ ಹೊಲದಲ್ಲಿ ಇದನ್ನ ಬೆಳೆದು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದ ನಮ್ಮ ಆಸೆಯಾಗಿದೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏಳು ಜಿಲ್ಲೆಗಳ ಶ್ರೇಷ್ಠ ಕೃಷಿಕ ರೈತರು ಮತ್ತು ಕೃಷಿ ಮಹಿಳೆಯರಿಗೆ ಸನ್ಮಾನವನ್ನು ಕೂಡ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ರೈತರ ಬಂಧುವನ್ನ ಕೂಡ ನಾವು ಇವತ್ತು ನಾಳೆ ಕೇಳುವಲ್ಲಿದ್ದೇವೆ. ಜೊತೆಗೆ ವಿವಿಧ ಅಧ್ಯಕ್ಷರು ಪ್ರದರ್ಶನಗಳು ಮತ್ತು ರೈತ ವಿಚಾರಗಳ ಜೊತೆಗೆ ಸಂವಾದ ಈ ಕಾರ್ಯಕ್ರಮದಲ್ಲಿ ಕೃಷಿಕರೆಲ್ಲ ಅತ್ಯಂತ ಒಂದು ಮುಖ್ಯವಾದ ಕಾರ್ಯಕ್ರಮಗಳಾಗಿದ್ದು ಇವರೆಲ್ಲವನ್ನು ರೈತರು ಲಾಭ ಪಡಿಬೇಕು ಅಂತ.
0: ಸರ್, ಪ್ರಾಧ್ಯಾಪಕರಾಗಿ ತಾವು ಬಹಳ ಬಹಳ ತಿಂಗಳುಗಳಿಂದ ಕಾರ್ಯಕ್ರಮದ ತಯಾರಿಯನ್ನ ನಡೆಸಿದ್ರಿ, ಜನರ ಸ್ಪಂದನೆ ನಮ್ಮ ಅದ್ರ ಮುಂದೆ ನಮ್ಮ ರೈತ ಬಾಂಧವರ ಸ್ಪಂದನೆ ಹೆಂಗದ ಅಂತ ಅನಿಸ್ತದೆ ನಿಮಗೆ? ರೈತರ ಬಾಂಧವರು
1: ಮಾತ್ರ ಬಂದಿದ್ದೀವಿ. ಅದರ ಜೊತೆಗೆ ಇವತ್ತು ಕೃಷಿ ಮೇಳದ ಸಂಭ್ರಮವನ್ನು ಹಂಚಿಕೊಳ್ಳುವಂತೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಇನ್ನು ಇವತ್ತಂತೂ ತಮ್ಮ ಗೊತ್ತಿದೆ, ಶನಿವಾರ ಮತ್ತು ರವಿವಾರ
0: ಇರುವುದರಿಂದ
1: ಇದರ ಲಾಭವನ್ನು ಪಡೆಯುತ್ತಾರೆ ನಂಬಿಕೆ ಬಂತು. ಅದರ ಜೊತೆಗೆ ಸೋಮವಾರ ರೈತರಿಗೆ ಬಿಡುವಿನ ವೇಳೆ ಹೊಲಕ್ಕೆ ಈಗ ಅವರು ಹೋಗೋದಿಲ್ಲ, ಆ ಲಾಭವನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಡಿತಾರೆ ಅನ್ನೋ ಆಸೆ.
0: ರಮೇಶ್ ಭಟ್ ಅವರೇ, ಬಹಳ ಧನ್ಯವಾದಗಳು. ಇನ್ನಷ್ಟು ಕೃಷಿ ಮೇಳ ಬಹಳ ಉತ್ಸಾಹದಿಂದ ಜರುಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ತಮಗೆ. ಕೃಷಿ ಮೇಳ 2026 ಸಾಕಷ್ಟು ಜನ ಸಾಗರ ಉಪಾಧಿ ಒಳಗ ಹರಿದ್ ಬರ್ಲಿಕ್ಕತ್ತಾರ. ಎಲ್ಲರಲ್ಲಿ ನಾವು ಕಣ್ಣ ಆಡಿಸಿದಲ್ಲೆಲ್ಲ ಜನರೇ ಜನ

Hello. Hello, sir. Hello. Hello. Hello, sir. Hello. Hello.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಕೃಷಿಯಲ್ಲಿ ಬದಲಾವಣೆಗಳು, ನಾಡಿನ ಜೀವನಾಡಿ ಆಗಿರ್ತಕ್ಕಂತ ಕೃಷಿ, ರೈತ ನಮ್ಮ ದೇಶದ ಅನ್ನದಾತ, ಕೃಷಿಯಲ್ಲಿ ಆಗ್ತಿರುವ ಹೊಸ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನ, ಸುಧಾರಿತ ಕೃಷಿ ಪದ್ಧತಿಗಳು ಹಾಗೂ ಕೃಷಿ ಕ್ಷೇತ್ರದ ಸಾಧನೆಗಳು, ಇತರ ಅನೇಕ ಬದಲಾವಣೆಗಳನ್ನ ನಾವು ಇಲ್ಲಿ ಕೃಷಿ ಮೇಳದಲ್ಲಿ ನೋಡ್ತಾ ಇದ್ದೀವಿ. ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರುವಂತಕ್ಕ ಈ ಮಹತ್ವದ ವಿಚಾರಗಳನ್ನ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಕೃಷಿ ಮೇಳದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಸಂಶೋಧನೆಗಳು, ಹೊಸ ತಳಿಗಳು, ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಬೆಳೆ ನಿರ್ವಹಣೆ, ಕೀಟ ಮತ್ತು ರೋಗ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದ ಹಲವು ಮಾಹಿತಿಗಳನ್ನ ಇಲ್ಲಿ ಎಲ್ಲ ರೈತ ಬಂಧುಗಳು ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಈ ಕೃಷಿ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಆಧಾರ. ರೈತನ ಬದುಕಿನಲ್ಲಿ ಮಣ್ಣು, ನೀರು, ಗೊಬ್ಬರ ಎಷ್ಟು ಮುಖ್ಯವೋ ಅದೇ ರೀತಿ ಉತ್ತಮ ಗುಣಮಟ್ಟದ ಬೀಜವೂ ಅತ್ಯಂತ ಮಹತ್ವದ್ದು. ಯಾಕಂದ್ರೆ ಒಂದು ಉತ್ತಮ ಬೆಳೆಯ ಆರಂಭದಿಂದ ಉತ್ತಮ ಬೆಳೆ ಆರಂಭವೇ ಉತ್ತಮ ಬೀಜದಿಂದ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ಈ ಬೀಜ ಮೇಳವು ರೈತರಿಗೆ ಅತ್ಯಂತ ಉಪಯುಕ್ತವಾದ ವೇದಿಕೆ ಆಗಿದೆ. ಬೀಜವೆಂದ್ರೆ ಕೇವಲ ಬಿತ್ತನೆಗಾಗಿ ಬಳಸುವ ಒಂದು ವಸ್ತು ಅಲ್ಲ, ಅದರಾದ ಒಂದು ಸಂಪೂರ್ಣ ಬೆಳೆಯ ಭವಿಷ್ಯ ಆಗಿದೆ. ರೈತರು ಯಾವ ಬೆಳೆ ಬೆಳಿಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು, ತಮ್ಮ ಪ್ರದೇಶದ ಮಣ್ಣು ಮತ್ತು ಹವಾಮಾನಕ್ಕೆ ತಕ್ಕಂತ ಯಾವ ತಳಿ ಸೂಕ್ತ ಎಂಬುದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬೀಜವನ್ನ ಯಾವ ಸಮಯದಲ್ಲಿ ಬಿತ್ತಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಈ ಬೀಜ ಮೇಳದಲ್ಲಿ ರೈತರಿಗೆ ವಿವಿಧ ಬೆಳೆಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆಗಳ ಕುರಿತು ಸಾಕಷ್ಟು ಮಾಹಿತಿಗಳು ಇಲ್ಲಿ ಬರೀತಾ ಇದಾವೆ.
1: ಹೇಳಿದ್ರೆ ಈಗ ನಮ್ ಜೊತೆಗೆ ಮಹೇಶ್ವರಿ ದೊಡ್ಮನಿ ಕೃಷಿ ವಿಸ್ತರಣಾ ವಿಭಾಗದ ಸಂಶೋಧಕರು, ಇವರು ಒಗ್ಗೂಡುವಿಕೆ ಕುರಿತಂಗ ಅವರು ಸಂಶೋಧನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ಎ ಭೀಮಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಈಗ ಕೃಷಿ ಮೇಳದ ಬಗ್ಗೆ ಮಾತನಾಡ್ತಾರೆ.
0: ತಮ್ಮ ಹೆಸರು
2: ಮಹೇಶ್ವರಿ ದೊಡ್ಮನಿ, ನನ್ನ ಹೆಸರು ಮಹೇಶ್ವರಿ ದೊಡ್ಮನಿ ಅಂತ. ನಾನು ಇಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ PhD ಅನ್ನ ಮುಗಿಸಿರುತ್ತೇನೆ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಎ ಭೀಮಪ್ಪ. ನಾನು ನಿಮ್ಮೆಲ್ಲ ರೈತ ಬಾಂಧವರಿಗೂ ಮತ್ತು ಎಲ್ಲ ಜನರಿಗೂ, ಸಾಮಾನ್ಯ ಜನರಿಗೂ ಕೃಷಿ ಮೇಳ 2027ಕ್ಕೆ ಸ್ವಾಗತದ ಆಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ.
1: ಈಗ ನೀವು ಏನು ಸಂಶೋಧನೆ ಮಾಡಿದಿರಾ, MG ನರೇಗಾ ಒಗ್ಗೂಡಿಸುವಿಕೆ ಇದ್ರ ಬಗ್ಗೆ ಮಾತನಾಡಬಹುದಾ?
2: MG ನರೇಗಾ ಒಗ್ಗೂಡಿಸುವಿಕೆ ಅಂತಂದ್ರೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕೂಡಿಸ್ಕೊಂಡು ರೈತರಿಗೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕೊಡುವುದು. ಮೊದಲಿಗೆ ಎಂಜಿನರೇಗಾ ಅಂತಂದ್ರೆ ಬರೀ ಕೃಷಿ ಹೊಂಡ ಅಂತಂದ್ರೆ ಅರ್ಧದಲ್ಲಿ 40,000 ಇಷ್ಟೇ ಸಿಗುತ್ತಿತ್ತು. ಅದರ ಬಟ್ ಒಗ್ಗೂಡಿಸುವಿಕೆ ಮಾಡುವುದರಿಂದ ನಮಗೆ ಕೃಷಿ ಹೊಂಡದ ಜೊತೆಗೆ ನಾವು ಕೃಷಿ ಹೊಂಡದ ಬದುವಿನಲ್ಲಿ ತೋಟಗಾರಿಕೆ ಇಲಾಖೆಗಳಿಂದ ಗಿಡಗಳನ್ನು ನೆಡಬಹುದು ಮತ್ತು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಫಿಶ್ಗಳನ್ನ ಹಾಕಿಸ್ಕೊಳ್ಬಹುದು. ಇದು ಒಂದು ಕಾನ್ಸೆಪ್ಟ್ ಒಗ್ಗೂಡಿಸುವಿಕೆ ಅಂತಂದ್ರೆ. ನಾನು ಇದರ ಮೇಲೆ ಸಂಶೋಧನೆಯನ್ನ ಮಾಡಿ ನನ್ನ PhD ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ.
1: ಇದು ರೈತರ ತನಕ ಮುಟ್ಟಿದೆಯಾ?
2: ರೈತರ ತನಕ ನಾವು ಒಂದು 50% ಮುಟ್ಟಿದೆ. ಬಟ್ 50% ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇರುವುದರಿಂದ ಮತ್ತೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಟಾರ್ಗೆಟೆಡ್ ವರ್ಕ್ ಇರುವುದರಿಂದ ನಾವು ರೈತರನ್ನ ಅಷ್ಟೊಂದು ರೀಚ್ ಆಗ್ಲಿಕ್ಕೆ ಆಗುತ್ತಿಲ್ಲ. ಮತ್ತೆ ರೈತರು ಆಮೇಲೆ ಅವ್ರ ಕಾಲಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನು ಕೊಡಲು ಗೌರ್ಮೆಂಟ್ ಇಂದನೂ ಸಾಧ್ಯ ಆಗುತ್ತಿಲ್ಲ. ಆಮೇಲೆ ಕೆಲವೊಂದು ಬೇಡಿಕೆಗಳು ಅಂತಂತಂದ್ರೆ ಅವರಿಗೆ ತಕ್ಕಂಗ ಬೇಡಿಕೆಗಳನ್ನ ನಾವು ಗ್ರಾಮ ಪಂಚಾಯಿತಿಗಳಿಂದ ಒದಗಿಸ್ಲಿಕ್ಕೂ ಆಗುತ್ತಿಲ್ಲ. ಅದು ನಾವು ಗ್ರೌಂಡ್ ಲೆವೆಲ್ಗೆ ನಾವು ಇನ್ನೂ ನೀಟ್ ಆಗಿ ಕೆಲಸಗಳನ್ನ ಮಾಡ್ಬೇಕು ಆಫೀಸಿಯಲ್ಸ್ ಎಲ್ಲ ಅಂತಂದ್ ಹೇಳಿ ನಾನು ಎಲ್ಲಾ ಆಫೀಸಿಯಲ್ಸ್ ಗಳನ್ನು ಬೇಡ್ಕೊಳ್ತೇನೆ.
1: ಆದ್ರೆ ಇದು

0: ಸಂದರ್ಭದಲ್ಲಿ ನೀವು ಅದ್ರ ಬಗ್ಗೆ ಮಾತನಾಡಬಹುದಾ?
1: ಮೇಡಮ್, ನನಗೆ ಅಪಾರ್ಚುನಿಟಿ ಸಿಕ್ಕರೆ ನಾನು ಮಾತಾಡಲು ರೆಡಿ ಇದ್ದೇನೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳೋದಂತಂದ್ರೆ, ಎಲ್ಲ ರೈತರು ಸ್ವ ಇಚ್ಛೆಯಿಂದ ತಮ್ಮ ತಮ್ಮ ಆಸೆಗಳನ್ನ ಗ್ರಾಮ ಪಂಚಾಯತಿ, ವಾರ್ಡ್ ಸಭಾ, ಗ್ರಾಮ ಸಭಾ, ಅದರಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೇರೆ ಬೇರೆ ಬೇಸರಗಳನ್ನ ಮಾಡದೆ ತಾವಾಗೇ ಖುದ್ದು ಹೋಗಿ ತಮ್ಮ ಬೇಡಿಕೆಗಳನ್ನ ಇಟ್ಟು ಆಗ್ಲಿಲ್ಲ ಅಂತಂದ್ರೂ ಹೈಯರ್ ಲೆವೆಲ್ ಅಥಾರಿಟಿ ಹೋಗಿ ತಮ್ಮ ವರ್ಗಗಳನ್ನ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ ಗೌರ್ಮೆಂಟ್ ಆ ರೀತಿ ಸವಲತ್ತುಗಳನ್ನ ಕೊಡ್ತಿದೆ, ಬಟ್ ಅದು ಜನರ ಅದ್ರ ಉಪಯೋಗಗಳನ್ನ ಬೇರೆ ಒಂದು ಜನರಿಗೆ ಬಿಟ್ಕೊಡ್ತಿದ್ದಾರೆ ಹೊರತು ತಾವಾಗಿ ಹೋಗಿ ಮುಂದೆ ಅದನ್ನು ಪಡೆದುಕೊಳ್ತಿಲ್ಲ. ಆ ರೀತಿ ಅವ್ರು ಸ್ಟ್ರಾಂಗ್ ಆಗ್ಬೇಕು ರೈತರೆಲ್ಲ.
2: ಧನ್ಯವಾದಗಳು ಮೇಡಮ್. ತಮ್ಮ ಕಳಕಳಿ ನಮಗೆ ಅರ್ಥ ಆಗತ್ತೆ, ಯಾಕಂದ್ರೆ ಈ ಕೃಷಿ ಮೇಳದಲ್ಲಿ ತಾವು ಏನು ವ್ಯಕ್ತಪಡಿಸ್ತಾ ಇದ್ದೀರಿ ಈ ಕಳಕಳಿಯನ್ನ ಎಲ್ಲಾ ರೈತ ಬಾಂಧವರು ಮತ್ತೆ ಎಲ್ಲಾ ಇದು ಕೃಷಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದಾರೋ ಅವರೆಲ್ಲರೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಖಂಡಿತ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಮನೋಭಾವನೆ ಹೊಂದಿರ್ತಾರೆ. ಅದೇ ರೀತಿ ನಾನು ಅವಾಗಲೇ ಹೇಳ್ತಾ ಇದ್ದೆ, ನಮಗೆ ನಮ್ಮ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಬೀಜ ಸಂಪತ್ತನ್ನ ಸಂರಕ್ಷಿಸುವುದು ಕೂಡ ಬಹಳ ಮುಖ್ಯವಾಗಿದೆ. ನಮ್ಮ ಹಿಂದಿನ ಪೀಳಿಗೆಗಳು ಅನೇಕ ಸ್ಥಳೀಯ ತಳಿಗಳನ್ನ ಸಂರಕ್ಷಿಸಿ ಕೃಷಿಯಲ್ಲಿ ಬೆಳೆಸಿಕೊಂಡು ಬಂದಿವೆ. ಅವುಗಳಲ್ಲಿ ಅನೇಕ ತಳಿಗಳು ನಮ್ಮ ಮಣ್ಣು, ಹವಾಮಾನ ಮತ್ತು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡಿವೆ. ಅಂತಹ ಬೀಜ ಸಂಪತ್ತನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬೀಜ ಮೇಳದ ಮತ್ತೊಂದು ವಿಶೇಷತೆ ಅಂದ್ರೆ, ಇದು ಕೇವಲ ಬೀಜಗಳ ಪ್ರದರ್ಶನ ಅಲ್ಲ, ಮಾರಾಟದ ಸ್ಥಳವಲ್ಲ, ಇದು ರೈತರು, ಕೃಷಿ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಕೃಷಿ ಸಂಸ್ಥೆಗಳ ನಡುವಿನ ಜ್ಞಾನ ವಿನಿಮಯದ ವೇದಿಕೆ ಆಗಿದೆ. ಇಲ್ಲಿ ರೈತರು ಹೊಸ ತಳಿಗಳ ಬಗ್ಗೆ ತಿಳಿದುಕೊಳ್ಬಹುದು. ಬೀಜ ಸಂರಕ್ಷಣೆ, ಬಿತ್ತನೆ ವಿಧಾನ, ಬೆಳೆ ಆಯ್ಕೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಕುರಿತು ತಜ್ಞರಿಂದ ಮಾರ್ಗದರ್ಶನ ಪಡಿಬಹುದು ಅಂತ ಈ ಮೂಲಕ ಹೇಳ್ತಾ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕಳಕಳಿಯ ಮನವಿ. ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ಆಗಮಿಸ್ತಿದ್ದಾರೆ, ನಿನ್ನೆಯಿಂದನೂ ನಾವು ನೋಡ್ತಾ ಇದ್ದೀವಿ, ಜನಸಾಗರವೇ ಹರಿದು ಬರ್ತಾ ಇದೆ. ಇಲ್ಲಿ ಒಂಥರ ನಾವು ಜಾತ್ರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ, ಯಾಕೆ ಅಂದ್ರೆ ಈ ಉತ್ತರ ಕರ್ನಾಟಕದ ನಮ್ಮ ರೈತ ಬಾಂಧವರು ಈ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಜನಸಂದಣಿಯಲ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಈಗ ಒಬ್ಬ ನಮ್ಮ ರೈತರು ನಮ್ಮ ಜೊತೆಗೆ ಇದರ ಮಾತನಾಡ್ಸೋಣ. ಮಾಯವರು,
0: ಅಥಣಿಯಿಂದ ಬಂದಿರುವಂತಹ ಮುಕುಂದ್ ಭೋಜಣ್ಣವರು, ಅವರು ಕೃಷಿ ಮೇಳದ ಆನಂದವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಶ್ರೋತೃ ಬಾಂಧವರೇ,
3: ನಾನು ಅಥಣಿಯಿಂದ ಬಂದಿದ್ದೇನ್ರಿ. ನಾ ಇಲ್ಲಿ ಬರ್ಲಾ ಕೃಷಿ ಮೇಳ ನೋಡಕ್ ಬರಾಕತ್ತಿ 2008 ಅಂದ್ರೆ 16 ವರ್ಷ ಆತ್ರಿನಾರಿ, 16 ವರ್ಷದಿಂದ ಕಂಟಿನ್ಯೂ ಬರ್ತೇನೆ ನಾ ಇಲ್ಲಿ. ಇಲ್ಲಿ ಬರೋದ್ರಿಂದ ನನಗ ನಾ ಒಕ್ಕಲ್ತನದಾಗ ಬಹಳ ಸುಧಾರಣೆ ಆಗೇನ್ರಿ. ಮತ್ತ ಮೊನ್ನೆ 2026 ನನಗ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಕೊಟ್ರಿ. ಆಮೇಲೆ ನಾ ಇಲ್ಲಿ ಬರೋದ್ರಿಂದ ಕೃಷಿ ಮೇಲೆ ನೋಡೋದ್ರಿಂದ ನಮ್ಮ ಒಕ್ಕಲ್ತನ ಇಂಪ್ರೂವ್ ಮಾಡ್ಕೊಳಕ್ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಬೀಜಗಳು ಬರ್ತಾವು, ಒಳ್ಳೆ ಒಳ್ಳೆ ಸಸಿಗಳು ಬರ್ತಾವು, ಮತ್ತ ಯಾರಿಗೆ ತಿಳಿಲಾರದಂತ ವಿಷಯಗಳನ್ನ ಇಲ್ಲಿ ಕಲ್ಕೋಬಹುದು. ಇಲ್ಲಿ ಕೃಷಿ ಮೇಲೆ ನೋಡಿದ್ರ ಒಬ್ಬ ರೈತ ಮುಂದೆ ಬರಾಕ ಇದೊಂದು ದೊಡ್ಡ ಹಾದಿ ಇದೆ. ಪ್ರತಿಯೊಬ್ಬ ರೈತರು ಕೃಷಿ ಮೇಲೆ ನೋಡಿದ್ರ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಬಂದಂಗ. ಈ ಕೃಷಿ ಮೇಳ ವಿಶ್ವವಿದ್ಯಾಲಯ ಅಂದ್ರೆ ಒಂದು ದೊಡ್ಡ ದೇವಸ್ಥಾನಕ. ಈಗ ಕಾಶಿ ಹೋಗಿ ಬರ್ತಾರಲ್ಲ ಭಕ್ತರು, ಹಂಗ ಕೃಷಿ ಮೇಳಕ್ಕೆ ಹೋಗಿ ಬಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಗ.
2: ತುಂಬಾ ಧನ್ಯವಾದಗಳು ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ರೈತರು ನಮ್ಮ ಯಾವುದೇ ಈ ಬೀಜವನ್ನ ಖರೀದಿಸುವ ಮೊದಲು ಅದರ ಗುಣಮಟ್ಟವನ್ನ ಪ್ರಮಾಣೀಕರಣ ಮಾಡಬೇಕು. ಸೂಕ್ತ ಪ್ರದೇಶ, ಬಿತ್ತನೆ ಸಮಯ ಮತ್ತು ಬೆಳೆ ಅವಧಿ ಅಂತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಉತ್ತಮವಾಗಿರ್ತದೆ. ತಮ್ಮ ಮಣ್ಣು, ತಮ್ಮ ಸ್ಥಳೀಯ ಪರಿಸ್ಥಿತಿಗೆ ಸೂಕ್ತವಾದ ಬೀಜವನ್ನು ಆಯ್ಕೆ ಮಾಡುವುದು ಉತ್ತಮ ಇಳುವರಿಯತ್ತ ಮೊದಲ ಹೆಜ್ಜೆಯಾಗಿರ್ತದೆ. ಇಂತಹ ಮೇಳಗಳು ರೈತರಿಗೆ ಜ್ಞಾನ, ಮಾಹಿತಿ ಮತ್ತು ಹೊಸ ಅವಕಾಶಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸ್ತವ. ಈಗ ಇನ್ನೊಬ್ಬರು ನಮ್ಮ ರೈತರಿದ್ದಾರೆ ನಮ್ಮ ಜೊತೆಗೆ ಮಾತನಾಡೋಣ ಅಂತ. ತಾವು ಎಲ್ಲಿಂದ ಬಂದಿದ್ರಿ, ತಮ್ಮ ಹೆಸರು?
4: ನಾವು ಅಥಣಿಂದ್ರಿ, ಅಥಣಿಯಿಂದ ಬಂದಿದೀವ್ರಿ. ದರೆಪ್ಪ ರಾಯಗೊಂಡ ದುರ್ಗಣ್ಣ ಅವ್ರಿ.
2: ತಮ್ದು ಎಷ್ಟು ಎಕರೆ ಜಮೀನ್?
4: 4 ಜಮೀನ್ ರೀ.
2: ನೀರಾವರಿ ಇದ್ರ ಒಣಬೇಸಾಯ?
4: ಒಣಬೇಸಾಯ ಐತ್ರಿ.
2: ಒಣಬೇಸಾಯ ಏನೇನ್ ಬಿತ್ತಿದ್ರಿ?
4: ಏನ್ ತೊಗರಿ, ಗೊಂಜಾಳ, ಬಿಳಿ ಜೋಳ, ಗೋಧಿ, ಉದ್ದ ಎಲ್ಲ ಬೆಳಿತೀವಿ.
2: ಈಗ ನಿಮ್ಗೆ ಮನೆಯಲ್ಲಿ ರೈತಾಪಿ ಮಾಡ್ಲಿಕ್ಕೆ ಯಾರ್ಯಾರು ಸಹಕಾರ ಮಾಡ್ತಾರೆ?
4: ನಾವ್ ಒಬ್ಬನರಿ.
2: ನೀವ್ ಒಬ್ಬರೇ?
4: ಒಬ್ಬರೇ.
2: ಅಂದ್ರೆ ನೀವು ಮಕ್ಳು ಏನ್ ಮಾಡ್ತಾರೆ?
4: ಇಬ್ಬರ್ರಿ, ಒಬ್ರು ಇಲ್ಲಿ ಇದಾರ್ರಿ ಧಾರವಾಡದಾಗ, ಒಬ್ಬರು ಅಲ್ಲೇ ಮನೆಯೊಳಗ.
2: ಅಂದ್ರೆ ಅವ್ರೆ ನಿಮ್ಗೆ ಈ ಕೃಷಿಗೆ ಕೈ ಜೋಡಿಸಲ್ಲ?
4: ಅವರು ಜೋಡಿಸ್ತಾರೆ.
2: ಜೋಡಿಸ್ತಾರ? ಅಂದ್ರೆ ನೀವು ಒಟ್ಟಾರೆ ಎಲ್ಲರೂ ಸೇರಿ ಕುಟುಂಬದಿಂದ ಈಗ ಕೃಷಿ ಒಕ್ಕಲ್ತನ ಮಾಡ್ತಾ
4: ಇದ್ದೀವಿ. ಒಕ್ಕಲ್ತನ?
2: ತುಂಬಾ ಸಂತೋಷ. ಏನೇನ ಬೆಳೆಗಳಲ್ಲಿ ಈ ಕೃಷಿ ಮೇಳಕ್ ಬಂದಿದ್ರಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ?
4: ನಾವು ಇದೇ ವರ್ಷ ಬಂದಿದ್ದೀವಿ.
2: ಇದೇ ವರ್ಷ ಬಂದಿದ್ರಿ? ಏನ್ ಅನಿಸ್ತಾ ಇದೆ ನಿಮಗೆ?
4: ಏನ್ ಇನ್ನ ನೋಡ್ಲಕ್ ಹಚ್ಚಿದೀವಿ ಏನ ತಿರುಗಾಡಿ?
2: ನಿನ್ನೆ ಬಂದಿಲ್ಲ ನೀವು?
4: ಇಲ್ರಿ,
2: ಇವತ್ತು ಬಂದಿದ್ದೀವಿ. ಈಗ ಅಲ್ಲಿ ಮೇಳಗಳನ್ನು ನೋಡಿದ್ರ?
4: ಏನೇನ ನೋಡಿಲ್ರಿ.
2: ಇನ್ನ ನೋಡಿಲ್ಲ ಅಡ್ಡಾಡ್ರಿ. ನೋಡ್ರಿ, ಸಾಕಷ್ಟು ಮಾಹಿತಿಗಳಿದಾವೆ ಇಲ್ಲಿ ಕೃಷಿಗೆ ಸಂಬಂಧಿಸಿದಂತ. ನೀವು ಏನೇನು ಅಳವಡಿಕೆ ಮಾಡ್ಕೋಬೇಕು ಅವನ್ನೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಂತವ್ರು.
4: ಆಯ್ತಾಯ್ತು,
2: ಧನ್ಯವಾದಗಳು ತಮ್ಗೆ.
0: ಇಲ್ಲಿ ಸಾಕಷ್ಟು ಜನ ನಮ್ಮ ಮಹಿಳೆಯರು ಬಹಳ ಉತ್ಸಾಹದಿಂದ ಬಂದಾರ, ಅದು ಕೂಡ ಜಮಖಂಡಿ ತಾಲೂಕು ಬನಹಟ್ಟಿಯಿಂದ ಕೃಷಿ ಮೇಳ ನೋಡ್ಲಿಕ್ಕೆ ಅಂತ ಬಂದಾರ. ಭಾರತಿ ಮಲ್ಲಿಕಾರ್ಜುನ್ ಪತ್ತಾರ ಅವರು, ಕೃಷಿ ಮೇಳ ನೋಡಿದ್ರಿ ಭಾರತಿ ಅವರ? ಯಾವ್ಯಾವ ಮಳಿಗೆಗಳು ನಿಮ್ಗೆ ಇಷ್ಟ? ಅದು

0: ಕೀಟ ಪ್ರಪಂಚ ಬಹಳ ಚಂದದ. ಸಮಯನೇ ಸಲ್ಲುದಿಲ್ಲ. ಧನ್ಯವಾದ ನೋಡ್ರಿ, ಕೃಷಿ ಮೇಳದ ಆನಂದವನ್ನ ಪಡೀರಿ. ಇಲ್ಲಿ ಮತ್ತೊಬ್ಬ ರೈತರಿದ್ದಾರ, ತಮ್ಮ ಹೆಸರು ಸರ್? ತಮ್ಮ ಹೆಸರು?
1: ನಮ್ಮ ಹೆಸರು ದೇವರಾಜ್ ಬಸಲಿಂಗಪ್ಪ ಕಲ್ಯಾಣಿ.
0: ಎಲ್ಲಿಂದ ಬಂದಿರಿ ದೇವರಾಜ್?
1: ಧಾರವಾಡದಿಂದ ರೀ, ಬೆಳಗಾವ್ ಡಿಸ್ಟ್ರಿಕ್ಟ್.
0: ಹೆಂಗ ಅನಿಸ್ತದ ಕೃಷಿ ಮೇಳ?
1: ಕೃಷಿ ಮೇಳ ರೈತರಿಗೆ ಬಹಳ ಅನುಕೂಲ ಅದ ರೀ. ವರ್ಷ ವರ್ಷ ಇದನ್ನ ಮುಂದ್ ಹೋಗಿಸಿದ್ರೆ ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಇದರಿಂದ ಬಹಳ ಅನುಕೂಲ ಆಗ್ತದೆ ನಮಗ.
0: ಏನೇನ್ ಬೆಳೆಗಳನ್ನ ಬೆಳಿತೀರಿ?
1: ನಾವು ಕಬ್ಬು ಅದ ರೀ, ಮುಂದ ಈರುಳ್ಳಿ ಅದ, ಉಳ್ಳಾಗಡ್ಡಿ.
0: ಈ ಕೃಷಿ ಮೇಳದಿಂದ ಏನ್ ಉಪಯೋಗ ಪಡ್ಕೊಂಡಿರಿ?
1: ಈಗ ನಾವು ಬೀಜ ಒಯ್ಬೇಕಂತ ಬಂದಿವ್ರಿ ಇಲ್ಲಿ. ಮುಂದ ಇಲ್ಲಿ ಅನುಭವ ಏನೈತಿ ಎಲ್ಲಾ ತಗೊಂಡ್ ನಾವು ವರ್ಷ ಬರ್ತೀನ್ರಿ. ವರ್ಷ ಬಂದ್ ಇಲ್ಲಿ ಅನುಭವ ತಗೊಂಡ್ ಹೋಗ್ತೀನ್ರಿ.
0: ವರ್ಷ ವರ್ಷ ಬರ್ತಿರಲ್ಲ, ವ್ಯತ್ಯಾಸ ಬದಲಾವಣೆ ಏನ್ ಕಂಡ
1: ರೀ? ಏನ್ ಹೆಂಗ್ ಮಾಡ್ಬೇಕು, ಭೂಮಿ ಸಂರಕ್ಷಣೆ ಹೆಂಗ್ ಮಾಡ್ಬೇಕು, ಬೆಳೆ ಹೆಂಗ್ ಬೆಳಿಬೇಕು ಅನ್ನೋದು ಜ್ಞಾನ ಬರ್ತದ್ರಿ. ಆ ಜ್ಞಾನದಿಂದ ನಾವು ಇವತ್ತು ಮುಂದ್ ಹೋಗ್ತೀವಿ ಅಂತ ಹೇಳಿ ನಾ ಹೇಳಕ್ ಬಯಸ್ತೇನ್ರಿ.
0: ಒಟ್ಟಾರೆ ಉಪಯೋಗ ಆಗ್ಯದ ಕೃಷಿ ಮೇಳ?
1: ಉಪಯೋಗ ಬಹಳ ಉಪಯೋಗ ಆಗಿದೆ ರೀ, ಸ್ವಲ್ಪ ಅಲ್ಲ ಬಹಳ ಉಪಯೋಗ. ಮತ್ತೆ ಇಲ್ಲಿಯೂ ಬರ್ತೀವಿ, ಬಾಗಲಕೋಟಿಗೆ ಹೋಗ್ತೇನ್ರಿ.
0: ಕೃಷಿ ಮೇಳದಾಗ ಯಾವ್ದು ಬಹಳ ಇಷ್ಟ ಆಗಿದ್ದು ತಮ್ಗ?
1: ಇದು ಫಲಪುಷ್ಪ ಪ್ರದರ್ಶನ ಮತ್ತು ಬೀಜ. ಬೀಜ ಏನ್ ಕೊಡ್ತಿರಲ್ಲ, ಈ ಬೀಜ ಮತ್ತು ಫಲಪುಷ್ಪ ಇದೇನ್ ಸ್ಥಳದೊಳಗೆ ಚಲೋ ಇದಾರೆ ನೋಡ್ಲಿಕ್ಕೆ.
0: ಒಳ್ಳೇದಾಯ್ತು, ಒಳ್ಳೇದಾಗ್ಲಿ ದೇವರಾಜ್ ಅವರ, ಧನ್ಯವಾದ. ಮತ್ತೊಬ್ಬ ರೈತರು ಇದ್ದಾರ ನಮ್ ಜೊತೆಗೆ?
2: ಇಲ್ಲಿ ಸಾಕಷ್ಟು ನಮ್ಮ ರೈತರು ಒಬ್ರಾದ್ಮೇಲೆ ಒಬ್ರು ತಾವು ಮಾತಾಡ್ಬೇಕು ತಾವು ಮಾತಾಡ್ಬೇಕು ಅಂತಂದು ಮುಂದುವರಿ ತಾವೇ ತಮ್ಮ ಸ್ವ ಇಚ್ಛೆಯಿಂದ ಬರ್ತಾ ಇದಾರೆ, ಅದು ನಮಗ್ ಖುಷಿ ಆಗ್ತಾ ಇದೆ. ತಮ್ಮ ಹೆಸರ್ರಿ?
3: ಸಿರಸೈಲ್.
2: ತಾವ್ ಯಾರ ಎಲ್ಲಿಂದ ಬಂದಿದ್ದೀರಿ?
3: ನಾವು ಹಿಂದಿ ತಾಲೂಕಿನ ತಡವಲ್ಗ.
2: ತಮ್ದು ಎಷ್ಟ್ ಎಕರೆ ಇದೆ?
3: ನಮ್ದೊಂದು 10 ಎಕರೆ.
2: ನೀರಾವರಿ ಇದನ್ನ ಅಥವಾ ಒಣ ಬೇಸಾಯ?
3: ಅರ್ಧ ನೀರಾವರಿ, ಅರ್ಧ ಒಣ ಬೇಸಾಯ.
2: ಏನೇನ್ ಬೆಳೆದಿದ್ದೀರಿ ಅಲ್ಲಿ?
3: ನಾವು ದಾಳಿಂಬ್ರಿ ಮತ್ತು ನಿಂಬಿ ತೊಗರಿ ಇಷ್ಟ.
2: ಮನೇಲಿ ಯಾರ್ಯಾರು ಕೈ ಜೋಡಿಸ್ತಾರೆ ತಮ್ಗೆ ಕೃಷಿ ಮಾಡ್ಲಿಕ್ಕೆ?
3: ಕೃಷಿ ಮೂಲಕ ನಮ್ಮ ಫ್ಯಾಮಿಲಿ ಎಲ್ಲರೂ
2: ಒಟ್ಟಿಗೆ ಕೆಲಸ ಮಾಡ್ತೀರಿ, ತುಂಬಾ ಸಂತೋಷ. ಮತ್ತೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀರಾ ಅಥವಾ ಸಾವಯವ ಗೊಬ್ಬರಗಳನ್ನು ಬಳಸ?
3: ಸಾವಯವ ಗೊಬ್ಬರ ಜಾಸ್ತಿ ಬಳಸ್ತೀರಿ.
2: ಜಾಸ್ತಿ ಬಳಸ್ತೀರಿ, ಯಾಕೆ ಸಾವಯವ ಮಾಡ್ಬೇಕು ಅನ್ನಿಸ್ತು?
3: ರಾಸಾಯನಿಕ ಗೊಬ್ಬರದ್ರಿ, ನಮ್ಮ ನಿಂಬೆ ಹಣ್ಣು 30 ವರ್ಷ ಹೋಗ್ಬೇಕ್ರಿ, 10 ವರ್ಷ ನಿಮ್ ಈ ರಾಸಾಯನಿಕ ಗೊಬ್ಬರದ್ರೆ 30 ವರ್ಷ ಹೋಗೋದ್ ಬದಲಿ 10 ವರ್ಷನಾಗ ಫೇಲ್ ಆಗತ್ತಾರ ಗಿಡ. ಅದು ಹೋರ್ಬೇಕು
2: ಹೇಳ್ರಿ. ಮತ್ತೆ
3: ಆಯ್ತು, ಅದೇ ರಾಸಾಯನಿಕ ವಾಪಸ್.
2: ನಮ್ಮ ಹೆಸರೇನ್ರಿ?
3: ಸತೀಶ್ ಅವರ ಅದೇರಿ.
2: ಎಲ್ಲಿಂದ ಬಂದಿರಿ ತಾವು?
3: ಸತ್ತಾರಗದ್ದ.
2: ಎಷ್ಟ್ ಎಕರೆ ಇದೆ ತಮ್ದು?
3: 13 ಎಕರೆ. 7 ಎಕರೆ. 7 ಎಕರೆ ಅಂದ್ರಿ, 8 ಎಕರೆ ಅಂದ್ರಿ.
2: ಏನೇನ್ ಬೆಳಿತಾ ಇದ್ದೀರಿ ಅಲ್ಲಿ?
3: ತೊಗರಿ, ಮೆಕ್ಕೆಜೋಳ್ರಿ, ಉಳ್ಳಾಗಡ್ಡಿ, ಗೊಂಜಾಳ, ನಿಂಬಿ ಗಿಡ ಅದಾವ್ರಿ.
2: ಓಕೆ,
3: ಚಲೋ ಅದಾರ ಸರ್.
2: ಓಕೆ ಓಕೆ, ಎಲ್ಲದನ್ನ ಸರಿಯಾಗಿ ಇದು ಮಾಡ್ತಾ ಇದ್ರಿ, ನಿರ್ವಹಣೆ ಮಾಡ್ತಾ
3: ಇದ್ರಿ.
2: ಆದಾಯ ಎಷ್ಟಿದ್ರಿ ತಮ್ದು ವಾರ್ಷಿಕ?
3: 5 ಎಕರೆ ಅದ್ರಿ. 5 ಎಕರೆ ರೀ.
2: ಅಲ್ಲ, ವಾರ್ಷಿಕವಾಗಿ ಎಷ್ಟು ಗಳಿಸ್ತೀರಿ ಅದ್ರಲ್ಲಿಂದ?
3: ಮಾತ್ರ ಒಂದು 8 ಲಕ್ಷ.
2: 5 ಲಕ್ಷ ರೂಪಾಯಿ ಗಳಿಸ್ತೀರಿ? ಸಂತೋಷ, ಸಂತೋಷ. ಇನ್ನೊಬ್ಬ ನಮ್ಮ ಜೊತೆಗೆ ರೈತರಿದ್ದಾರೆ, ತಮ್ಮ ಹೆಸರು?
4: ಗಣೇಶ್ ಪೂಜಾರಿ ಅಂತೇಳಿ, ಮುಧೋಳ ತಾಲೂಕದಿಂದ.
2: ತಾವು ಬಂದಿರೋದು?
4: ಮುಧೋಳ ತಾಲೂಕದಿಂದ. ರನ್ನ ಬೆಳಗಲಿ.
2: ರನ್ನ ಬೆಳಗಿ?
4: ರನ್ನ ಬೆಳಗಲಿಂದ.
2: ಕೃಷಿ ಮೇಳ ಇದು ಎಷ್ಟು ತಮ್ದು?
4: 2ನೇ ವರ್ಷ.
2: ತಾವು ಈ ಕೃಷಿ ಮೇಳ ನೋಡಿ ತಮ್ಗೆ ಏನ್ ಅನಿಸ್ತು?
4: ಸಂತೋಷ ಅನಿಸ್ತದೆ ಸರ್. ಇಲ್ಲದ ವಿಷಯಗಳು ತಿಳ್ಕೊಬಹುದ್ರಿ. ರೈತರು ಕೃಷಿ ಮಾಡೋದ್ರೊಳಗೆ ಒಂದರಿಂದ ಒಂದ್ ಅನುಭವ ಆಕತ್ರಿ, ಎಲ್ಲ ತಿಳ್ಕೊಬಹುದು, ಖುಷಿ ಅನಿಸ್ತದೆ.
2: ಮತ್ತೆ ನೀವು ಕೊನೆಗೆ ಕೃಷಿ ಮೇಳ ಲಾಸ್ಟ್ ಕೃಷಿ ಮೇಳ ನೋಡಿದಕ್ಕೂ ಈ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ ಇದೆ?
4: ಈಗ ನಾನ್ ಸ್ವಲ್ಪ ಇದೆ ಸರ್, ನೋಡ್ತಾ ಇದೀವಿ. ಹೋಸಲ ಫುಲ್ ನೋಡ್ತಾ ಇದ್ದೀರಿ, ಈಗ ಪ್ರೆಸೆಂಟ್ ಬಂದಿದೆ ಸರ್.
2: ತಿರುಗಾಡಿಲ್ಲ?
4: ಇನ್ನೂ ತಿರುಗಾಡಿಲ್ಲ.
2: ಅಂದ್ರೆ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕಾಗಿದೆ. ಧನ್ಯವಾದಗಳು. ಒಂದು ಈಗ ನಮ್ಮ ಜಾಹೀರಾತು ಒಂದು ಪ್ರಕಟಣೆ ಆದ ನಂತರ ಮತ್ತೆ ನಾವು ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಜಾಹೀರಾತ್ ಬಂತೇನೆ ನೋಡ್ರಿ.

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಎಲ್ರಿಗೂ ಸ್ವಾಗತ. ಮತ್ತೆ ರೈತ ಬಂಧುವರೇ, ಈ ನಮ್ಮ ನೇರ ಕಾರ್ಯಕ್ರಮದಲ್ಲಿ ಈಗ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿಯ ಕುರಿತು ಮಾತನಾಡಲಿಕ್ಕೆ ನಮ್ ಜೊತೆಗೆ ರೈತ ಮಹಿಳೆಯರಿದ್ದಾರೆ. ಸಶಕ್ತ ಮಹಿಳೆಯರೇ ಇದ್ದಾರೆ, ಅದು ನಮ್ಗೆ ಬಹಳ ಸಂತೋಷ. ಅಮ್ಮ ನಿಮ್ದು ಯಾವರು?
1: ರಾಮದರ್ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರಾಮದರ್ ತಾಲೂಕು ರೀ. ಮುದಕವಿ ನಾವು ಇಲ್ಲಿ ಕೃಷಿಗೆ ನೋಡಕ್ ಅಂತೇಳಿ ಬಂದ್ರೆ ನಮ್ಮಲ್ಲಿ ಅವಾರ್ಡ್ ಕೊಟ್ಟಾರೆ ನೋಡ. ಅವ್ರ ಗೂಡ್ ಕರ್ಕೊಂಡು ಗೌರವಾನಂದ ಮಠಪತ್ರಿ ಪ್ರಶಸ್ತಿ ಬಂದೈತೆ. ಪ್ರಶಸ್ತಿ ಬಂದೈತೆ ನಮ್ಗ ಫಸ್ಟ್ ಗೆ ಈಗ ರಾಜ್ಯ ಮಟ್ಟದ ಬಂದೊಂದ್ ಬಂದೈತ್ರಿ. ಇಲ್ಲಿ ನಮ್ಮಗ ಇಲ್ಲಿ ಎಲ್ಲ ಜಿಲ್ಲಾದೊಂದು ಬಂದೈತ್ರಿ, ಎರಡ್ ಬಂದವ್ರಿ.
0: ಅಭಿನಂದನೆಗಳು ತಮಗೆ.
2: ನಮ್ಮ ಜಿಲ್ಲೆಯಲ್ಲಿ ಏನ್ ಬೆಳೆ ಬೆಳಿತೀರಿ ನೀವು?
1: ನಮ್ಗ ಪ್ರಶಸ್ತಿ ಸಿಕ್ಕದ ಅಂದ್ರ ಸ್ವಲ್ಪ ನೀರ್ನಾಗ ಒಂದ್ 2 ಇಂಚ್ ನೀರ್ನಾಗ ಎಕರೆ ನೀರಾವರಿ ಮಾಡಿವ್ರಿ ನಾವು. ಹೌನ್ರಿ, ಅಂದ್ರ 10 ಎಕರೆ ನೀರಾವರಿ ಮಾಡಿದಕ್ಕ ಅವ್ರು ಅಲ್ಲಿದ್ದ ಬಂದು ನಾವು ಗುಡ್ಡಾ ಮಾಡೇವ್ರಿ. ನಾವು ಗುಡ್ಡ ಐತ್ರಿ ನಮ್ದು ಹೊಲಗಳು ಎಲ್ಲ ಸ್ವಚ್ಛ ಮಾಡಿ ಅಷ್ಟು ಇದನ್ ಮಾಡ್ಕೊಂಡ ನಾವು ಕೃಷಿ ಮಾಡಿ 20 ವರ್ಷ ಹತ್ರ ನಾವು ಕೃಷಿ ಮಾಡಕತ್ತೆ. ನಾವು ಚುಕ್ಕೂರಿ, ಮಾವು, ನಿಂಬಿ, ದಳಾಂಬ್ರಿ ಎಲ್ಲ ತರ. ಈಗ ಉಪ್ಪಿನಕಾಯಿ ಇಟ್ಕೊಂಡೇವ್ರಿ ನಾವು, ಈಗ ಯಾಕಂದ್ರ ಮಂಗ ಬಾಳ ಕಡಾಕತ್ತಿದ್ರೆ ಈಗೆಲ್ಲ ಉಪ್ಪಿನಕಾಯಿ ಪ್ಯಾಕೆಟ್ ತೆಗೆದೇವ್ರಿ. ಈಗ ನಮ್ ಮನ್ಯಾಗ ಎಷ್ಟು ಮಂದಿ ಅಂದ್ರೆ ನಮ್ ಮನೆಯವರಿಗೆ ರಾಜ್ಯ ಮಟ್ಟದ ಬಂದೈತ್ರಿ, ನಮಗ ರಾಷ್ಟ್ರ ಮಟ್ಟದ ಬಂದೈತಿ, ನಮ್ಮ ಸೊಸಿಗೆ ನಮ್ಮ ಇದ್ರದ ರಾಮದಾಸ್ ತಾಲೂಕಿನ ಬಂದೈತ್ರಿ. ನಮ್ಮ
0: ಬಹಳ ಬಹಳ ಸಂತೋಷ ಅಮ್ಮ, ಯಾಕಂದ್ರ ಒಂದು ಕುಟುಂಬದಲ್ಲಿ ಈ ತರ ಸಶಕ್ತ ಮಹಿಳೆಯರು ಸುಸ್ಥಿರ ಕೃಷಿಯಲ್ಲಿ ತೊಡಗಿದ್ದಾರೆ ಅನ್ನೋದೇ ನಮ್ಗೆ.
1: ನಮ್ಗ 3 ಮಂದಿ ಮಕ್ಕಳ್ರಿ, ನಮ್ ಮಕ್ಕಳನ್ನ ನಾವು ಶಾಲೆ ಕಲ್ಸಿಲ್ರಿ, ಯಾಕಂದ್ರ ಇದನ್ನ ಕೃಷಿ ಒಳಗನ ತಲೆಬೇವ್ ನಾವು. ಅಷ್ಟರು ಕೃಷಿನ ಮಾಡಕತ್ತೇವ್ರಿ, ಮಕ್ಕಳು ಕೃಷಿ ಮಾಡಕತ್ತೇವ್ರಿ, ನಾವು ಕೃಷಿ ಮಾಡೋದು ಕೃಷಿ ಒಳಗ.
0: ಬಹಳ ಸಂತೋಷ,
1: ಬಹಳ ಇದೈತ್ರಿ. ಮಂಡೆಲ್ಲ ಮಾಡ್ಲಿಕ್ಕತ್ತಿರಲ್ಲ, ಅದನ್ನ ವಿದೇಶಕ್ಕೂ ಕಳಿಸ್ತಾ ಇದ್ದೀರಾ?
2: ಹೌದ್ರಿ, ಈಗ 6 ಜಿಲ್ಲಕ್ ಹೋಗತ್ರಿ.
1: 6 ಜಿಲ್ಲಕ್ ಮೊದಲು 1 ಕಿಂಟಲ್ಲಿಂದ ಮಾಡಿದ್ರಿ
0: ಅಂದ್ರೆ ನಮ್ ದೇಶದಲ್ಲಿ ಇಲ್ಲ, ನಮ್ ಕರ್ನಾಟಕ ಕಾರ್ಯ ಸಾಧನೆ ಇನ್ನು ಯಶಸ್ ಆಗ್ಲಿ. ಇದು ದೇಶ ಹೊರದೇಶಗಳಲ್ಲೂ ತಮ್ಮ ಉಪ್ಪಿನಕಾಯಿ ಪ್ರಚಾರ ಆಗ್ಲಿ ಅನ್ನೋದು, ನಮ್ಗೆ ಸಶಕ್ತರ ಆಗ್ಲಿ ಅನ್ನೋದೇ ನಮ್ಮ ಅನಿಸಿಕೆ. ದುರ್ಗಾವ್ರೆ, ತಾವು ಕೃಷಿ ಮಾಡ್ತಾ ಇದ್ದಾರೆ? ಎಷ್ಟು ಎಕರೆ ಇದೆ ತಮ್ಮಲ್ಲಿ?
3: 3 ಎಕರೆ ಐತ್ರಿ.
0: 3 ಎಕರೆ ಏನೇನ್ ಬೆಳಿತೀರಾ 3 ಎಕರೆಯಲ್ಲಿ?
3: ನಾವ್ ಇದನ್ನ ರೇಷ್ಮೆ ಬೆಳಿತೀರಿ, ತೆಂಗ್ ಐತ್ರಿ, ಮತ್ತೆ ಆಮೇಲೆ ನಿಂಬೆ ಐತ್ರಿ, ಎರಡು ದನಗಳು ಅದಾವ್ರಿ.
0: ಅಲ್ಲಿ ಬೇಗ ನಿನ್ಗ ವಯಸ್ಸು ಎಷ್ಟಿಗೆ?
3: ಈಗ 80
0: ಆದ್ರೂ ನೀವ ಕೃಷಿಯಲ್ಲಿ ತೊಡಕೊಳ್ತೀರಿ. ದೇವ್ರು ನಿಮಗೆ ಆರೋಗ್ಯ ಕೊಡ್ಲಿ, ಗಟ್ಟಿ ಇಡ್ಲಿ.
3: ಬದ್ದಾಗ ಕಳೆ ತೆಗಿತೀರಿ, ಗೊಬ್ಬರ ಹಾಕ್ತೀರಿ.
0: ಏನ್ ಹೇಳ್ತೀರಿ ಈಗಿನ ಯುವ ರೈತರಿಗೆ, ಯುವ ಯುವತಿಯರಿಗೆ ಈ ಕೃಷಿಯನ್ನ ಮಾಡ್ಬೇಕಂತ ಬಯಸ್ತಾರಲ್ಲ, ಅವ್ರಿಗೆ ಏನ್ ಹೇಳಿ ಬಯಸಿರ್ತಾವು?
3: ಅವ್ರಿಗೇನ್ ಹೇಳ್ಬೇಕ್ರಿ?
0: ಅಲ್ಲ, ನೀವ್ ಹೆಂಗ ದುಡ್ದಿರ ಹಂಗ ದುಡಿಯಕ್ ಹೇಳ್ತೀರ ಅಥವಾ ಮನೆ
3: ಕುಂದ್ರ ದುಡಿ ಅಂತ ಹೇಳ್ತೀರ?
0: ಅದನ್ನ ಹೇಳ್ರಿ. ಮತ್ತೆ ಯಾಕಂದ್ರೆ ಈ ದುಡಿಮೆ ಮಾಡ್ಬೇಕನ್ನೋದು ಕಾಯಕವೇ ಕೈಲಾಸ ಅಂತಂದು ನಮ್ಮ ಬಸವಣ್ಣವರು ಹೇಳಿದ್ದಾರೆ. ಆ ಪರಿಪಾಲನೆಯಲ್ಲಿ ಎಲ್ಲರೂ ತಮ್ ತಮ್ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಇವತ್ತಿನ ಕೃಷಿ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನ ಇನ್ನೂ ಎತ್ತರಕ್ಕೆ ಸ್ಥಾನದಲ್ಲಿ ನಾವು ಕರೆದುಕೊಂಡು ಹೋಗ್ಬೋದು. ಯಾಕಮ್ಮ? ನಿಮ್ಮ ಹೆಸರು?
4: ನಿರ್ಮಲಾ.
0: ನಿರ್ಮಲಾ ಅವರು ಎಲ್ಲಿಂದ ಬಂದಿದ್ದೀರಿ ತಾವು?
4: ನಾವು ಸೊರಟೂರಿಂದ ಬಂದಿದ್ದೀವಿ.
0: ಸೊರಟೂರಿಂದ ಬಂದಿದ್ದೀರಿ? ಎಷ್ಟು ಎಕರೆ ಇದೆ ತಮ್ದು?
4: ನಮ್ದು 3 ಎಕರೆ ಇದೆ.
0: 3 ಎಕರೆ?
4: ಇವ್ರು ನಮ್ಮ ಅಚ್ಚೆಯವರು. ನಮ್ಮ ಮನೆಯವರು ಇಲ್ಲೇ ಹುಬ್ಳಿಯಲ್ಲೇ ಕೆಲಸ ಮಾಡ್ತಿದ್ರು, ರೇಣಿ ಆಫೀಸರ್ ಮಾಡ್ತಿದ್ರು. ನಮ್ಗೂ ಕೃಷಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮ ಮನೆಯವರು ಇಲ್ಲಿ ಅವರು ರೇಣಿ ಆಫೀಸರ್ ಆಗಿದ್ರಿಂದ ನಾವ್ ಇಲ್ಲಿ ಹುಬ್ಳಿಗೆ ಬಂದ್ವಿ. ಹುಬ್ಳಿ ಈಗ ನಮ್ಮ ಮೈದ್ನ ಅಲ್ಲೇ
0: ಅತ್ತೆ ಮತ್ತು ಮೈದ್ನವರು ಕೃಷಿ ನೋಡ್ತಾ
4: ಇದ್ದಾರೆ,
0: ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ.
4: ಹೌದು.
0: ಇದು
4: 3 ಎಕರೆ ಇದೆ.
0: 3 ಎಕರೆ ಅಂದ್ರೆ ಅವ್ರಿಗೆ ಕೃಷಿಗೆ ಬೇಕಾಗಿದ್ದೆಲ್ಲ ನೀವು ಸಹಾಯ ಮಾಡ್ತೀರಿ?
4: ಎಲ್ಲ ಸಹಾಯ ಮಾಡ್ತೀವಿ,
0: ಯಾಕಂದ್ರೆ ಅವ್ರು ಕೃಷಿ ರೈತರಾಗಿ ಅವ್ರಿಗೆ ದುಡಿತಾ ಇದಾರೆ ಅಲ್ಲಿ. ನಿಮ್ಮ ಮನೆಯವರು ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ?
4: ಸಪೋರ್ಟ್ ಮಾಡ್ತಾ ಇದ್ದೀರಿ.
0: ಬಹಳ ಸಂತೋಷಮ್ಮ, ಯಾಕಂದ್ರೆ ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು. ನೀವು ಅವರನ್ನ ಸಂರಕ್ಷಿಸಿ ಅವ್ರಿಗೆ ನೀವು ಪ್ರೀತಿ ಮತ್ತೆ ಎಲ್ಲದನ್ನ ದಾರಿ ಹೇಳಿದ್ರೆ ಖಂಡಿತ ನಮ್ಗೆ ಯಾವುದೇ ಒಂದು ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ನಮ್ಮ ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ದೇಶ ನಾವು ಅನ್ನದಿಂದ ಇವತ್ತು ನಾವು ಯಾವುದಕ್ಕೂ ಕೊರತೆ ಆಗ್ಲಿಲ್ಲಂಗೆ ನಾವು ಎಲ್ರು ಆರಾಮಾಗಿರ್ಬೋದು. ಯಾಕಂದ್ರೆ ರೈತರು ಬೆಳೆದಂತ ಅನ್ನವೇ ಇವತ್ತು ನಮ್ಗೆ ನಾವೆಲ್ಲ ಉಸಿರಾಡ್ಲಿಕ್ಕೆ ಬದುಕ್ಲಿಕ್ಕೆ ಕಾರಣ. ಇನ್ನೊಬ್ಬರು ನಮ್ಮ ರೈತರು. ನಮ್ಮ ಹೆಸರು ಸರ್?
5: ರಾಮನಗೌಡ ಪಾಟೀಲ್ ಸರ್. ನಾವು ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿಂದ ಬಂದೀವಿ. ನಮ್ದು ಕಬ್ಬು ಕೃಷಿ, ಕಬ್ಬನ್ನ ಬೆಳಿತೀವಿ. ಮತ್ತೆ ಒಂದ್ 10-15 ವರ್ಷ ನಾವು ನೈಸರ್ಗಿಕ ಕೃಷಿ ಒಳಗೆ ಮಾಡಿದೀವಿ. ಅದು

0: ಅಷ್ಟು ನಮಗ ಇದು ಕಾಣಲಿಲ್ಲ. ಮತ್ತೀಗ ಬರಬರ್ತ ಈಗ ಗೊಬ್ಬರ ಮತ್ತು ನೈಸರ್ಗಿಕ ಕೃಷಿ ಎರಡನ್ನ ಅಳವಡಿಸಿಕೊಂಡ ಮಾಡಕತ್ತೀವ್ರಿ, ತುಂಬಾ ಚೆನ್ನಾಗಿದೆ.
1: ಅಂದ್ರೆ ಕಬ್ಬು ನೀವು ಎಷ್ಟು ಎಕರೆದಲ್ಲಿ ಹಾಕಿದ್ರಿ?
0: ನಮ್ದು 12 ಎಕರೆ ಇದೆ ಸರ್.
1: 12 ಎಕರೆ ಕಬ್ಬ ಇದೆ?
0: ಅಷ್ಟು ಕಬ್ಬ ಇದೆ ಸರ್. 12 ಎಕರೆ ಕಬ್ಬ ಇದೆ ರೀ. ಅದ್ರಾಗ ಒಂದ್ ಅರ್ಧ ನೈಸರ್ಗಿಕ ಕೃಷಿ ಮಾಡೀವಿ, ಒಂದ್ ಅರ್ಧ ರಾಸಾಯನಿಕ ಕೃಷಿ ಮಾಡೀವ್ರಿ. ತುಂಬಾ ಚೆನ್ನಾಗಿ ಬರ್ತದೆ. ಎಕರೆಕ ಈಗ 90-95 ಟನ್ 100 ಟನ್ ಸರಕ ಬೆಳ್ತಾ ಇದೀವಿ.
1: ಅಂದ್ರೆ ವಾರ್ಷಿಕ ಆದಾಯ ಎಷ್ಟಿದೆ ತಮ್ದು?
0: ವಾರ್ಷಿಕ ಆದಾಯ 7-8 ಲಕ್ಷ.
1: ಎಲ್ಲ ಖರ್ಚು ವೆಚ್ಚ ಹೋಗಿ
0: ಹೋಗಿ ಸರ್.
1: ತುಂಬಾ ಸಂತೋಷ. ಮತ್ತೆ

0: ಈ ರೀತಿಯಾದಂತಹ ಬೆಳೆಗಳನ್ನ ಬಹು ಬೆಳೆಗಳನ್ನ ಮಾಡ್ಕೊಂಡು ಮಾಡ್ತೀವಿ ಸರ್. ಧನ್ಯವಾದಗಳು ತಮಗೆ. ಈಗ ನಮ್ಮ ಜೊತೆಗೆ ಸುರೇಖ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ಮಾತಾಡಿ.
1: ಕೃಷಿ ಮೇಳಕ್ಕೆ ಬಂದಿರುವಂತಹ ಒಬ್ಬ ಮಹಿಳೆ ಇಲ್ಲಿ ನಿಂತ್ಕೊಂಡಿದ್ದಾರೆ, ಸಶಕ್ತ ಮಹಿಳೆ. ತಮ್ಮ ಹೆಸರು? ಪ್ರಶಸ್ತಿ ಸಿಕ್ಕಿದೆ. ಯಾವ ವಿಷಯದ ಬಗ್ಗೆ?
2: ಸಾವಯವ ಕೃಷಿ.
1: ಸಾವಯವ ಕೃಷಿ. ಏನೇನ್ ಬೆಳೆ ಬೆಳಿತಿದ್ದೀರಾ?
2: ತೋಟಗಾರಿಕೆ ಐತ್ರಿ. ಮತ್ತ ಇನ್ನಿತರ ಓದ್ತಿದ್ದ ಎಲ್ಲ ಇದು ಮಾಡ್ತೇವ್ರಿ. ಆಮೇಲೆ ಜೇನು ಸಾಕಾಣಿಕೆ ಮಾಡಿಸ್ತೀರಿ, ಅದೆಲ್ಲ ಮಾಡಿಸ್ತೀರಿ. ಮತ್ತ ರಸಗೊಬ್ಬರಗಳನ್ನ ಮಾಡಿದ್ರಿ ನಾವು, ಸಾವಯವ ಗೊಬ್ಬರಗಳನ್ನ. ಮತ್ತ ನಮ್ಮ ಅತ್ತಿ ನಮ್ಮ ಮಾಮಾರಿಂದನ ಸ್ಟಾರ್ಟ್ ಆಗೈತ್ರಿ ಸಾವಯವ ಕೃಷಿ ಮೇಡಮ್. ಆಮೇಲೆ ನಾವು ಮನೆಯಾಗ ಎಷ್ಟ್ರಿ, ನಮ್ಮ ಅತ್ತಿ ಮಾವ ರೀ. ಆಮೇಲೆ ಅವ್ರಿಗೆ ಮೂರ್ ಜನ ಗಂಡ ಮಕ್ಕಳ್ರಿ. ನಾವ್ ಮೂರ್ ಜನ ಸೊಸಂಗ್ರಿ. ನಾವೆಲ್ಲರೂ ಕೂಡಿ 8 ಜನ ಸಾವಯವ ಕೃಷಿನ ಮಾಡ್ತೇವ್ರಿ. ಯಾರಿಗೆ ನೌಕರಿ ಅನ್ನೋದಿಲ್ಲ, ಹೊರಗಡೆ ಏನು ಹೋಗೋದಿಲ್ಲ. ನಮ್ದು ಮಾಡಿದ್ರೆ ನಾವು ಮಾರಾಟ ಮಾಡ್ತೀವಿ.
1: ಈ ರಾಸಾಯನಿಕ ಉಪಯೋಗ ಮಾಡ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕಂತೀರಿ ನೀವು? ಸಾವಯವನೇ ಹೆಚ್ಚು ಉಪಯೋಗ ಮಾಡ್ಕೊತೀನಿ ಅಂತಿರ್ತೀರಿ?
2: ಏನ್ ಹೇಳ್ಬೇಕಂದ್ರೆ, ರಾಸಾಯನಿಕ ಮಾಡೋದ್ರಿಂದ ಅದು ವಿಷಮುಕ್ತ ಆಗ್ತಿದ್ರ. ಸಾವಯವ ಮಾಡಿದ್ರೆ ನಮ್ದು ಒಳ್ಳೆ ಆರೋಗ್ಯ ಆಗ್ತೈತ್ರಿ. ಎಲ್ಲರೂ ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಇದು ಬರತ್ರಿ, ಫಲಾನು ಬರ್ತೈತಿ. ಯಾಕಂದ್ರೆ ನಾವು ಹಿಂದೆ
1: ಮಾಡ್ತೈತಿ ಕೂಡ
2: ಉಳಿತೈತ್ರಿ. ಹಳ್ಳಿ ಭೂಮಿಗೆ ಈಗ ಏನಕತ್ತಂದ್ರಿ, ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಕೀಟನಾಶಕಗಳೆಲ್ಲ ಸತ್ತು ಹೋಗ್ಬಿಡ್ತಾವ್ರಿ. ಈ ಸಾವಯವ ಕೃಷಿ ಮಾಡಿದ್ರಿ ಅಂದ್ರೆ ಎಲ್ಲ ಕೀಟನಾಶಕ ಜಾಸ್ತಿ ಹಾಕೋದ್ರಿಂದ ಎರಿ ಹುಳುಗಳು ಜಾಸ್ತಿ ಆಗ್ತದ್ರಿ, ಮತ್ತೆ ಗೊಬ್ಬರ ಬರ್ತೈತಿ. ಹಿಂಗಾಗಿ ಎಲ್ಲಾರಲ್ಲಿ ಒಂದು ವಿನಂತಿ ಮಾಡ್ಕೋದೇನಪ್ಪ ಅಂದ್ರೆ, ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಉಳಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತು.
1: ಮತ್ತೆ ಇನ್ನೊಂದು ನಾನ್ ಕೇಳ್ತೀನಿ, ಯಾಕಂದ್ರೆ ಈಗಿನ ಹೆಣ್ಮಕ್ಳೆಲ್ಲ ಬಹಳ ವಿದ್ಯೆ ಕಲ್ತ್ರನೆ ದೊಡ್ಡವರು ಅಂತ ಅನ್ಕೊಳ್ತಿರ್ತಾರೆ, ಇದ್ರ ಬಗ್ಗೆ ಏನಂತೀರಾ ನೀವು?
2: ವಿದ್ಯೆ ಕಲೀಲ್ರಿ ಬ್ಯಾಡ ಅಂತಲ್ಲ, ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ವಿದ್ಯೆನೂ ಬೇಕು, ಅಲ್ಲಿ ಸ್ವಲ್ಪ ನಮಗ ಕೃಷಿನೂ ಬೇಕು, ನೌಕರಿನೂ ಬೇಕ್ರಿ. ಯಾಕಂದ್ರೆ ನೌಕರಿ ಬಿಟ್ಟ ಜೀವನ ಇಲ್ಲ, ಕೃಷಿ ಬಿಟ್ಟರೆ ಜೀವನ ಇಲ್ಲ. ಎರಡು ಕಲಿಬೇಕು, ಎರಡನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ
0: ಹೇಳ್ತೇನೆ. ಹೇಳಿದ್ದಾರೆ ಯಾವಾಗಲೂ ನಾವು ಎಷ್ಟೇ ವಿದ್ಯೆ ಕಲ್ತರು ಈ ಮೇಟಿ ವಿದ್ಯೆ ಏನಿದೆ ಅಲ್ಲ ಇದು, ಯಾಕಂದ್ರೆ ನಮ್ಗೆ ಅನ್ನವನ್ನ ನೀಡುತ್ತೆ. ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಇದರ ಜೊತೆಗೆ ತಾವೇನು ಕೃಷಿ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷಮ್ಮ, ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಅದರಲ್ಲೂ ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಇನ್ನೂ ನಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತೆ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ ಜೊತೆಗೆ ಇವಾಗ ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಅವರು ಇದಾರೆ. ತಮ್ಮ ಹೆಸರು?
3: ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಸರ್.
0: ಎಲ್ಲಿಂದ ಬಂದಿದ್ದೀವಿ?
3: ನಾವು ರಾಮದರ್ ತಾಲೂಕು ಮುದುಕವಿಂದ ಸರ್.
0: ಎಷ್ಟ್ ಎಕರೆ ಇದೆ ತಮ್ದು?
3: ನಂದು 5 ಎಕರೆ ಜಮೀನು ಇದೆ ಸರ್.
0: ಏನೇನ್ ಹಾಕಿದಿರ ಅಲ್ಲಿ?
3: ನಂದು ಸಮಗ್ರ ಕೃಷಿ ಇದೆ ಸರ್. ಹೂ ಇದೆ, ಹಣ್ಣು ಇದೆ, ಆಮೇಲೆ ಕಬ್ಬು ಇದೆ, ಗೋವಿನ ಜೋಳ ಇದೆ, ಶೇಂಗಾ ಇದೆ, ತಾಳೆ ಮರ ಇದೆ, ಆಡು, ಜೇನು ಸಾಕಾಣಿಕೆ, ಆಮೇಲೆ ಕೋಳಿ ಸಾಕಾಣಿಕೆ. ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ.
0: ಸಮಗ್ರ ಕೃಷಿ
3: ಸಮಗ್ರ ಮತ್ತು ಸಾವಯವ ಮತ್ತು ನೈಸರ್ಗಿಕ.
0: ವಾ ವಾ ವಾ ವಾ. ಅಂದ್ರೆ ಈಗ ಸಮಗ್ರ ಕೃಷಿಯನ್ನ ನೀವು ಯಾಕೆ ಮಾಡ್ಬೇಕಂತ ಅನಿಸ್ತದ
3: ಅಂದ್ರೆ, ಸ್ವಾವಲಂಬಿ ಆಗ್ಬೇಕು ಸರ್ ರೈತ. ನಮ್ಗೆ ಪ್ರತಿದಿನ ಆದಾಯ ಬರ್ತಾ ಇರ್ಬೇಕು ಅಂದ್ರೆ, 1-4 ತಿಂಗಳ ವರ್ಷ ಡಿಪೆಂಡ್ ಆಗ್ಬಾರ್ದು ಯಾವ್ದೋ ಬೆಳೆ ಮೇಲೆ. ಅದಕ್ಕೆ ಪ್ರತಿದಿನ ನಮಗ ಆದಾಯ ಬರ್ತಾ ಇದ್ರೆ ನಮಗ್ ಯಾವ್ದು ಹೊರೆ ಇರಲ್ಲ. ಮಕ್ಕಳ ಶಿಕ್ಷಣ ಆಗ್ಲಿ ಯಾವ್ದು ಆಗ್ಲಿ, ಪ್ರತಿದಿನ ನೀವು ಹೆಂಗ್ ಜಾಬ್ ನಿಮ್ಗೆ ಮಂತ್ಲಿ ಪೇಮೆಂಟ್ ಬರುತ್ತೆ, ನಾವು ರೈತರಿಗೆ ಡೈಲಿ ಪೇಮೆಂಟ್ ಬರುವಂಗ್ ಮಾಡ್ಕೋಬೇಕು ಅಂದ್ರೆ ನಾವು ಸಬಲೀಕರಣ ಆಗ್ತೇವೆ, ಆರ್ಥಿಕವಾಗಿ ಸದೃಢ ಆಗ್ತೇವೆ. ಆ ಉದ್ದೇಶಕ್ಕಾಗಿ ನಾನು ಕೋಳಿ ಎಲ್ಲಾ ಸಮಗ್ರ ಕೃಷಿ ಮಾಡ್ತಾ ಇದ್ರಿ ಸರ್. ಕೋಳಿ ಇದೆ, ಜೇನು ಇದೆ, ಆಡು ಇದೆ, ಆಕಳ ಇದೆ, ಹೈನುಗಾರಿಕೆ ಇದೆ, ಆಮೇಲೆ ಡೈಲಿ ನಂದು ಹೂ ಇದೆ. ಹೂವಿನೊಳಗ ಒಂದು 10 ತರ ಹೂ ಮಾಡಿದೀನಿ ಸರ್ ನಾನು. ಎಲ್ಲಾ ತರ ಹಣ್ಣು ಇದೆ, ಎಲ್ಲ ಸಮಗ್ರ ಮಾಡಿದೀನಿ ಸರ್.
0: ಅಂದ್ರೆ ಈಗ ವಾರ್ಷಿಕವಾಗಿ ಎಷ್ಟು ಆದಾಯ ಬರುತ್ತೆ?
3: 10-15 ಲಕ್ಷ ರೂಪಾಯಿ ಬರುತ್ತೆ.
0: 10-15 ಲಕ್ಷ ರೂಪಾಯಿ ಆರಾಮಾಗಿ
3: ಓನ್ಲಿ ನಾವು ಇಬ್ರು ಗಂಡ ಆಯ್ತು ಅಷ್ಟೇ ಮೇಂಟೈನ್ ಮಾಡಿ
0: ನೋಡ್ರಿ.
3: ಯಾರೇ ಒಂದ್
0: ನಾವು ನಮಗೂ ಈಗ ಅನ್ಸದ್ ಏನಂದ್ರೆ, ನಾವು ಕೃಷಿ ಮಾಡ್ಬೇಕು. ಯಾಕಂದ್ರೆ ನಮ್ಗೆ ನೌಕರಿ ಇರೋದ್ರಿಂದ ಕೃಷಿ ಮಾಡಕ್ ಆಗಂಗಿಲ್ಲ. ಜಮೀನಿಲ್ಲ.
3: ಹೌದು, ಜಮೀನ್ ಇದ್ರ
0: ನಮಗೆ ಜಮೀನ್ ಇಲ್ಲ, ನಾವು ಮಾಡ್ಬೇಕಂತ ಜಮೀನ್ ಇಲ್ಲ.
3: ಅದು ಜಮೀನ್ ಐತಲ್ರಿ, ನಮ್ಮ ಅದೃಷ್ಟ ಸರ್ ಅದೀಗ.
0: ಅದು ನೀವು ಜಮೀನ್ ಇದ್ದವರು ಕೃಷಿಯಲ್ಲೇ ತೊಡಕೊಂಡು ಕೃಷಿಯನ್ನು ಮುಂದುವರಿಸಿದ್ರೆ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಹೊಂದತಕ್ಕಂತ ನಾನು ಇಲ್ಲಿ ಹೇಳ್ತೀನಿ. ಧನ್ಯವಾದಗಳು ತಮಗೆ.
1: 26 ಏನದಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದ ಕೃಷಿ ಮೇಳ ಅನ್ಸ್ಕೊಂಡ್ರು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಈಗ ದಾವಣಗೆರೆಯಿಂದ ಬಂದಿರುವಂತಹ ಮಲ್ಲಿಕಾರ್ಜುನ MP ಅವರಿದ್ದಾರೆ. ದಾವಣಗೆರೆ ಚನ್ನಗಿರಿಯಿಂದ ಬಂದಾರ. ಮಲ್ಲಿಕಾರ್ಜುನ ಅವರ ಕೃಷಿ ಮೇಳ ಹೆಂಗ ಅನಿಸ್ತು?
3: ಕೃಷಿ ಮೇಳ ರೈತರ ಸಂಬಂಧಪಟ್ಟಂಗೆ ಎಲ್ಲಾ ಸಾಮಗ್ರಿಗಳು ಇಟ್ಟಿದ್ದಾರೆ, ಸರ ಖುಷಿ ಅನಿಸ್ತಾ ಇತ್ತು.
2: ನೀವೇನ್ ಉಪಯೋಗ ಪಡಿತೀರಿ?
3: ನಾವು ಟ್ರ್ಯಾಕ್ಟರ್ ನೋಡಿದ್ವಿ, ಕಲ್ಟಿವೇಶನ್ ಮಾಡೋದು, ಜೀರ ಕಲ್ಟಿವೇಶನ್ ಮಾಡ್ತೀವಲ್ಲ ಅದರಿಂದ, ಅವೆಲ್ಲ ರೈತರಿಗೆ ಸಂಬಂಧಪಟ್ಟ ಅವೆಲ್ಲ ಚೆನ್ನಾಗಿದಾವೆ ಸಾಮಾನುಗಳು. ಆಮೇಲೆ ಇದು ಕೀಟಗಳ ಬಗ್ಗೆ, ಯಾವ ಕೀಟಗಳು ಏನೇನು ಸಿಂಪಡಿಸಿರೋ ಔಷಧಿ ಅದ್ರ ಬಗ್ಗೆ ಇದೆ, ಎಲ್ಲ ಚೆನ್ನಾಗಿದೆ. ನಮ್ ಕಡೆ ಅಡಿಕೆ ತೋಟ, ನಮ್ ಕಡೆ ಈ ಸತಿ ಎಲ್ಲ ನೀರಿಲ್ಲದ ಬಹಳ ತೊಂದರೆ ಆಗ್ತಾ ಐತೆ, ಮಳೆ ಇಲ್ಲ. ನಮ್ ಕಡೆ ಎಲ್ಲ ಇದು ರೈತರದ್ದು ಇದು ಭೂಮಿ ಕಡಿಮೆ ನಮ್ಗೆ ತೋಟ.
0: ಈಗ ನೀವು ಕುರ್ಕೊಟ್ಟಿವ್ರೆ ಇದು

0: ನೀವು ಮಳೆ ಬರಗಾಲ ಇದೆ ಅಂತಿರಲ್ಲ, ಈ ಬರಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ?
1: ಬರಗಾಲದಲ್ಲಿ ಈಗ ನಾವು ನೀರಾವರಿ ಮಾಡ್ಕೊಂಡಿದೀವಿ, ಡ್ರಿಪ್ ಡ್ರಿಪ್ ಬೋರ್ವೆಲ್ ಡ್ರಿಪ್, ನಮಗೆ ನೀರಾವರಿ ಸೌಲಭ್ಯ ಇದೆ. ಈ ವರ್ಷ ಎಲ್ಲ ಕಡಿಮೆ ಆಗಿದೆ, ಈ ವರ್ಷ ಮಳೆ ಬರಲಿದ್ರೆ 90% ಕಷ್ಟ ಆಗುತ್ತೆ.
0: ಅಂದ್ರೆ ಈಗ ನೀವು ನೀರಾವರಿ ಇರೋದ್ರಿಂದ ತೊಂದರೆ ಇಲ್ಲ,
1: ಈ ನೀರಾವರಿ ಬಿಟ್ಟಿರೋದ್ರಿಂದ ಇಲ್ಲಿವರೆಗೂ ಅನುಕೂಲ ಆಯ್ತು.
0: ಇಲ್ಲಿ ಕೃಷಿ ಮೇಳದಲ್ಲಿ ತಾವು ಈ ಮಳಿಗೆಗಳನ್ನ ಈ ಸ್ಟಾಲ್ಗಳನ್ನ ಹಾಕಿರೋದನ್ನೆಲ್ಲ ಎಲ್ಲ ಗಮನಿಸಿದ್ದೀರಿ. ಈ ಯಾಂತ್ರಿಕವಾಗಿ ಅಂದ್ರೆ ತಾಂತ್ರಿಕವಾಗಿ ಇಲ್ಲಿ ಏನೇನು ಅಭಿವೃದ್ಧಿ ಆಗಿದಾವ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ತಾವು ಇದರಲ್ಲಿ ಯಾವ್ದನ್ನ ಅಳವಡಿಸ್ಕೋಬೇಕಂತೀರಿ?
1: ಏನ್ ನಮಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ನೀರಾವರಿ ಬಗ್ಗೆ ಈ ಇದನ್ ಮಾಡಿದಾರಲ್ಲ ನೀವು, ಅದು ಸೋಲಾರ್ ಸಿಸ್ಟಮ್ ಇದೆ, ಅದ್ರದ್ದು ಅನುಕೂಲ ಆಗುತ್ತೆ, ಫ್ಯಾಕ್ಟ್ರಿ ಅನುಕೂಲ ಆಗುತ್ತೆ, ನಮಗೆಲ್ಲ ಇದು ಅನುಕೂಲ ಆಗ ಅಂತ ರೈತರಿಗೆ ಅನುಕೂಲ ಅಂತ ಎಲ್ಲ 80% ಇದಾವೆ ಇಲ್ಲಿ.
0: ಅಂದ್ರೆ ಅವರು ಸಬ್ಸಿಡಿಯಲ್ಲಿ ಕೊಡ್ತಾ ಇದಾರೆ ಹೇಗೆ ತಾವು ವಿಚಾರಿಸಿದ್ರೆ?
1: ಸಬ್ಸಿಡಿ ಇದೆ.
2: ಬರ ಸಮಯದಲ್ಲಿ ಅನೇಕ ವಿಶೇಷ ತಳಿಗಳನ್ನು ಕೂಡ ಆ ಸಮಯದಲ್ಲಿ ಬಿತ್ತನೆ ಮಾಡುವಂತಹ ತಳಿಗಳನ್ನು ಕೂಡ ಈಗ ಪ್ರಾತ್ಯಕ್ಷಿಕೆ ಮೂಲಕ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಅದ್ರ ಬಗ್ಗೆ ಏನಂತೀರಾ?
1: ಈ ಕಡೆ ಬೆಳೆ ಅಂದ್ರೆ ರಾಗಿ, ಜೋಳ, ಮತ್ತೆ ಅಡಿಕೆ, ತೆಂಗು, ಬಾಳೆ, ವಿಳೆದೆಲೆ ಬಿಟ್ರೆ ನಮ್ಮಲ್ಲಿ ಏನು ಈ ಇತ್ತೀಚೆಗೆಲ್ಲ ಮೆಣಸು ಆಗ್ತಾ ಇದಾರೆ, ಆಮೇಲೆ ವೆನಿಲಾ ಅವೆಲ್ಲ ಇಲ್ಲ, ಮೆಣಸು ಅಷ್ಟೇ ಇತ್ತೀಚೆಗೆ ನಮ್ಮಲ್ಲಿ. ಬಾಳೆ, ಅಡಿಕೆ, ತೆಂಗು, ವಿಳೆದೆಲೆ ಇದೆ ನಮ್ದು. ರಾಗಿ ಜೋಳ 90% ಕಡಿಮೆನೆ, ಅಡಿಕೆನೆ ಜಾಸ್ತಿ ನಮ್ದು.
0: ಸಮಗ್ರ ಧನ್ಯವಾದಗಳು. ತಮ್ಮ ಹೆಸರು ಎಲ್ಲಿಂದ?
1: ಚನ್ನಗಿರಿ.
0: ಚನ್ನಗಿರಿ ಚೂರು ಮಾತಾಡಿ.
1: ಚನ್ನಗಿರಿ ಪಾಂಡಮಟ್ಟಿ.
0: ಏನೇನು ಬೆಳೆಗಳನ್ನ
1: ಹೇಳಿದ್ರಲ್ಲ, ಅಡಿಕೆ, ಮೆಕ್ಕೆಜೋಳ, ರಾಗಿ, ಜೋಳದು ಅವೇ ಬೆಳೆಗಳು ಬೆಳಿತೀವಿ. ಮತ್ತಿನ್ನೇನು ವಿಶೇಷ ಅಂದ್ರೆ ಏನು, ಮತ್ತೆ ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಆಗಲ್ಲ.
0: ನೀವು ಸಮಗ್ರ ಕೃಷಿ ಮಾಡಿಲ್ಲ?
1: ಸಮಗ್ರ ಮಾಡ್ತಿದೀವಿ ಮೇಡಮ್.
0: ಮಾಡ್ತಾ ಇದ್ರಿ? ಕುರಿ ಸಾಕಾಣಿಕೆ
1: ಮಾಡ್ತಾ, ಜೀರಾ ಕಲ್ಟಿವೇಶನ್ ಮಾಡ್ತಾ ಇದೀವಿ ಈಗ. ಜೀರಾ ಕಲ್ಟಿವೇಶನ್ ಇಂದ ಬೆನಿಫಿಟ್ ಆಗ್ತದೆ, ಎರೆಹುಳು ಉತ್ಪಾದನೆ ಆಗ್ತವೆ. ಅಂದ್ರೆ ಒಂದ್ ಇಯರ್ ಆಯ್ತು ಕಳೆನಾಶಕ, ಒಂದ್ ವರ್ಷಕ್ಕೆ ಒಂದೇ ಟೈಮ್ ಮಾಡ್ತಿರೋದು ಕಳೆನಾಶಕ. ಒಂದ್ ಇಯರ್ ಮಾಡಿದೀವಿ, ಭೂಮಿ ಫಲವತ್ತತೆ ಹೆಚ್ಚಿದೆ. ಇಲ್ಲಿ ಸಾಮಗ್ರಿಗಳು ಡೆವಲಪ್ಮೆಂಟ್ ಮಾಡಕ್ಕೆ ಒಳ್ಳೆ ವಸ್ತುಗಳು ಸಿಗುತ್ತದಾವೆ. ಶಾಸ್ತ್ರೀಯ ಸರ್.
3: ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಮಲ್ಲಪ್ಪ, ಕುತ್ಕೋಟಿ ಶಾಗೋಟಿಯಿಂದ ಬಂದಿದ್ದೀವಿ ಸರ್. ಈ ರೈತ ಪ್ರಾತ್ಯಕ್ಷಿಕೆಗಳೆಲ್ಲ ಎಲ್ಲ ನೋಡಿ ಬಹಳ ಆನಂದವಾಯ್ತು. ನಮ್ದು ಒಣ ಬೇಸಾಯನೂ ಐತಿ, ನೀರಾವರಿನೂ ಐತಿ ಸರ್. ನಾವೆಲ್ಲ ಸಮಗ್ರ ಬೆಳೆನೂ ಮಾಡ್ತೀವಿ ಸರ್. ಮತ್ತ ರೈತ ಲೆಕ್ಕವಿಲ್ಲದ ಒಕ್ಕಲಿಗ ಹಕ್ಕಲಾದಾನು ಅಂತೇಳಿ ಒಂದು ಆ ಒಂದು ಇದ್ರ ಮೇಲಿಂದ ನಾವು ರೈತ ಹಾಕಿ ಮಾಡ್ಕೊಂಡು ತೋಗ್ತಿದೀವಿ. ಕೋಳಿ ಸಾಕಿವಿ, ನೀರಾವರಿ ಐತಿ, ಒಣಬೇಸಾಯ ಐತಿ, ಮತ್ತ ಇಲ್ಲಿ ಬಂದ ಎಲ್ಲಾ ಅನುಕೂಲಗಳನ್ನ ನಡ್ಕಟ್ಟಿ ಕೂಗಿ ಎಲ್ಲಾ ಕುರಿಗಳನ್ನ ನೋಡಿವಿ. ನಾವು ಜವಾರಿ, ಸೋನಾಲಿ ಆ ತಳಿ ಸಾಕಾಕತ್ತೀವಿ. ಹೌದು, ಅದರಿ, ಅದ್ರ ಬಗ್ಗೆ ಅವು ಚಲೋ ಇದಾರೆ. ಒಳ್ಳೆ ನಮ್ಮ ಏರಿಯಾಕ್ ಯಾವ ಸಂಬಂಧ ಪಡೆದ ಒಳ್ಳೆ ಇದಾಗ್ತೈತೆ ಅವ್ನು ತಗೊಂಡಿದೀವಿ. ಜಾನುವಾರು ಮೇಲೆ ನಾವು ಜಾನುವಾರು ಮಾಡ್ಲಿಕ್ಕೆ ಯಾರು ಇದಿಲ್ಲ ಮನೆಗೆ ಇಂಟ್ರೆಸ್ಟ್. ನೌಕರಿ ಮತ್ತು ನಮ್ದು 40 ಎಕರೆ ಹೊಲ ಇದಾರೆ ಊರೊಳಗೆ, ಶಾಗೋಟಿ ಒಳಗೆ. ನೀರಾವರಿನೂ ಐತಿ, ಇದೂ ಐತಿ. ಇವ್ರು ನಮ್ ಬ್ರದರ್ ಇವ್ರು. ನಾವು ಸಣ್ಣ
0: ಜೊತೆ
3: ಅದೇ ಕಂಪನಿ ಮಾಡ್ತಾರೆ. ನಾವು ನೀರನ್ನ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಬಾರಿ ಕಾಯಂ ಬರ್ತೀನಿ.
0: ಎಷ್ಟು ವರ್ಷದಿಂದ ಬರಾಕತ್ತೀರಿ?
3: ಅದೇ ಈಗ 30 ವರ್ಷದಿಂದ.
0: ಏನ್ ಅನಿಸ್ತದೆ ನಿಮಗೆ 30 ವರ್ಷದಿಂದ ತಾವು ಕೃಷಿ ಮೇಳ ನೋಡ್ತಾ?
3: ಬಹಳ ಚೆನ್ನಾಗಿ ಮಾಡ್ತಾರೆ.
0: ಅಂದ್ರೆ ಈ ಸಲ ಕೃಷಿ ಮೇಳ
3: ವೈಶಿಷ್ಟ್ಯ? ಹೌದು ಸರ್, ಹೌದು. ಅವಾಗ ಈಗ ಟೆಕ್ನಾಲಜಿ ಜಾಸ್ತಿ ಐತಿ. ಆಮೇಲೆ ಅವಾಗೆಲ್ಲ ಕೆರಿಗೆ ಗಿರಿಗೆ ನೀರ್ ಬಿಡ್ಬೇಕಾದ್ರೆಲ್ಲ ಅರ್ಧ ನೀರ್ ಹಿಂಗ ಹೋಗ್ಬಿಡ್ತಿತ್ತು. ಈಗೆಲ್ಲ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹೆಂಗ ಯಾವ ರೀತಿ ಮಲ್ಟಿ ಇದು ಮಾಡ್ಬೇಕು ಅದನ್ನೆಲ್ಲ ಇದು ಮಾಡಿದಾರೆ.
0: ಈಗ ನಮ್ಮ ಜೊತೆ ತಾವು ಇಷ್ಟೊತ್ತನ ಮಾತಾಡ್ತಾ ಇದೀರಿ, ಇನ್ನೂ ಕೃಷಿ ಮೇಳದಲ್ಲಿ ಸಾಕಷ್ಟು ನೋಡೋದಿದೆ ಅಂತ ಹೇಳ್ತಾ ಇದೀರಿ. ತಾವೆಲ್ಲ ಇನ್ನೂ ತಿರುಗಾಡಿ ಬನ್ರಿ, ಏನೇನು ಕೃಷಿ ಮೇಳದಲ್ಲಿ ಇದಾವೆ ಅವನ್ನೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ರಿ. ಅದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಅಭಿವೃದ್ಧಿಯನ್ನ ಕಾಣಬಹುದು ಅಂತ ಈ ಮೂಲಕ ಹೇಳ್ತಾ ಧನ್ಯವಾದಗಳು ತಮಗೆ. ತಮ್ಮ ಹೆಸರು ರೀ? ಮಾಯಾ ಅವರೇ.
2: ಚಕ್ಲಿಂದ ಬಂದಿರುವಂತ ನಮ್ಮ ಶ್ರೋತೃಗಳಿದ್ದಾರೆ. ನೀವು ಎಲ್ಲಿ, ನಿಮ್ಮ ಹೆಸರೇನು?
4: ನಿಮ್ಮಪ್ಪ ಹನುಮಪ್ಪ ಹೊಸಳ್ಳಿ, ಅಕ್ಕಿನ ಚಕ್ಲಿ.
2: ಹೆಂಗ್ ನಡೆದದ ತಮ್ಮ ಕೃಷಿ, ಮತ್ತೆ ಕೃಷಿ ಮೇಳದಿಂದ ಏನೇನ್ ಪಡ್ಕೊಂಡ್ರಿ?
4: ನೋಡಿದ್ರೆ ಭಾರತ ಕೃಷಿ ಪ್ರಧಾನವಾದಂತ ದೇಶ, ಈಗ ನೋಡಿದ್ರೆ ಅಭಿನಿತ ಬಂದು ಚಳಿ ಪ್ರಮಾಣದಲ್ಲಿ ಆಹಾರಧಾನ್ಯಗಳನ್ನು ಬೆಳೆಯುವಂತಿದ್ದಾರೆ. ಸಂಪದಗಳನ್ನು ಬೆಳಿತೀವಿ. ಇಂಥ ಕೃಷಿ ಮೇಳಗಳು ಒಳ್ಳೆಯದು, ಜನರಿಗೆ ಸಾಮಾನ್ಯ ಜ್ಞಾನ ಕೊಡ್ತಾವೆ, ತಿಳುವಳಿಕೆ ಕೊಡ್ತಾವೆ, ಹೆಚ್ಚಿನ ಒಂದು ರಿಸಲ್ಟ್ ಬರುತ್ತೆ.

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: माया जी, हेलो माया जी,
1: ಹಲೋ. ಮತ್ತೆ ನಾವು ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೀವಿ. ಇಲ್ಲಿ ನಮ್ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಬೇಸಾಯ ತಜ್ಞರಾಗಿರ್ತಕ್ಕಂತ ಡಾಕ್ಟರ್ ಬಸವರಾಜ ಏಣಿಗೆಯವರು ನಮ್ ಜೊತೆಗಿದ್ದಾರೆ. ಡಾಕ್ಟರ್ ಬಸವರಾಜ ಏಣಿಗೆಯವರು, ನಮಸ್ಕಾರ.
2: ನಮಸ್ಕಾರ.
1: ನಮ್ಮ ಈ ಕೃಷಿ ಮೇಳದಲ್ಲಿ ತಾವೂನು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಕೈ ಜೋಡಿಸ್ತಾ ಇದ್ದೀರಿ, ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯ ತಮ್ಮದು. ತಾವು ಏನನ್ನ ಹೇಳಿಕ್ ಬಯಸ್ತೀರಿ?
2: ವಿಶೇಷವಾಗಿ ರೈತರಿಗೆ ಹೇಳ್ಬೇಕಪ್ಪ ಅಂತಂತಂದ್ರ, ಕೃಷಿಯಲ್ಲಿ ಹೊಸ ಉತ್ಸಾಹ, ನಂಬಿಕೆ, ಭರವಸೆ ಇನ್ ಮೂರನ್ನು ಈಡೇರಿಸುವುದಂತಂದ್ರೆ ನಮ್ಮ ಧಾರವಾಡ ಕೃಷಿ ಮೇಳ ಇದೊಂಥರ ಕಲ್ಪ ವೃಕ್ಷ ಇದ್ದಂಗ. ಇಲ್ಲಿ ಹೈನುಗಾರಿಕೆಯಿಂದ ಹಿಡಿದು ಬೀಜದಿಂದ ಹಿಡಿದು ರಸಗೊಬ್ಬರ ನಿರ್ವಹಣೆ, ನೀರು ನಿರ್ವಹಣೆ, ವಿಶೇಷವಾಗಿ ಕರ್ನಾಟಕ ಗಣ ಸರ್ಕಾರ ಕಳೆದ ಎರಡು ದಿನದ ಹಿಂದೆ 177 ತಾಲೂಕುಗಳನ್ನು ಬರಗ ಅಂತ ಘೋಷಿಸಿದೆ. ಅಂತ ಒಂದು ಸಂದರ್ಭದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಒಂದು ಅತ್ಯುತ್ತಮ ಪ್ರಾತ್ಯಕ್ಷಿಕೆ ನಮ್ಮ ಪ್ರದರ್ಶನದ ಪ್ರಾರಂಭದಲ್ಲಿ ಇರುವುದು, ಅದನ್ನು ನಮ್ಮ ಸಕಲ ಉತ್ತರ ಕರ್ನಾಟಕದ ರೈತರು ಅದನ್ನು ವೀಕ್ಷಿಸಿ ಈಗ ತಕ್ಷಣ ಹಿಂಗಾರಿ ಬೆಳೆ ಬೇಸಾಯದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ನೀರು ಮತ್ತು ಮಣ್ಣು ರೈತನ ಎರಡು ಕಣ್ಣು, ಮಣ್ಣು ಜೀವಂತಿದ್ರೆ ನಾವು ಜೀವಂತಿದ್ದಂಗ, ಆ ಒಂದು ದೃಷ್ಟಿಕೋನದಲ್ಲಿ ಈ ಕೃಷಿ ಮೇಳದಲ್ಲಿ ಸದುಪಯೋಗ ಪಡಿಸಿಕೊಂಡು ತಮ್ಮ ಊರಿಯ ತಾಂತ್ರಿಕತೆಯನ್ನು ತಕ್ಷಣ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಮುಂಗಾರಿಯಲ್ಲಿ ನಮ್ಮ ಆದಾಯ ಬಂದರೆ ಹಿಂಗಾರಿ ನಮ್ಮ ಜೀವನೋಪಾಯ ಅಂತ ಹೇಳ್ತೇವೆ. ಯಾಕಂದ್ರೆ ಹಿಂಗಾರಿಯಲ್ಲಿ ವಿಶೇಷವಾಗಿ ಜೋಳ, ಕಡಲೆ, ಗೋಧಿ, ಕುಸುಬೆ ಏನು ಬೆಳಿತೀವಿ, ಅದಕ್ಕೆ ವಿಶೇಷವಾದ ಬರ ತಾಂತ್ರಿಕತೆಗೆ ನಿರ್ವಹಣೆ ಮಾಡುವಂತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದ ಬೀಜ ಮಳಿಗೆಯಲ್ಲಿ ಇದಾವೆ. ಉದಾಹರಣೆಗೆ ಜೋಳದಲ್ಲಿ SP2217, ಕಡಲೆಯಲ್ಲಿ JAKI 9218, BGD 111-1, ಗೋಧಿಯಲ್ಲಿ Dharwad 162 ಮತ್ತು 304, ಅದೇ ರೀತಿ ಕುಸುಬೆಯಲ್ಲಿ ಅಣ್ಣಿಗೇರಿ 20-20, ಡಿ ಶಾಪ್, ಈ ನಾಲ್ಕು ತಳಿಗಳನ್ನ ತಕ್ಷಣ ತಾಂತ್ರಿಕತೆ ಅಳವಡಿಕೆಗಾಗಿ ನಮ್ಮ ರೈತರು ಈ ಮೇಳದಲ್ಲಿ ತಾವು ಖರೀದಿ ಮಾಡಿಕೊಂಡು ತಮ್ಮ ಮಿತ್ರರಿಗೂ ಆದಷ್ಟು ಒಯ್ದು ಈ ತಾಂತ್ರಿಕತೆಗಳನ್ನ ಉತ್ತರ ಕರ್ನಾಟಕದ ಸಮಗ್ರ ಭಾಗದಲ್ಲಿ ಮಾಡಿ. ಯಾಕಂದ್ರೆ ಹಿಂಗಾರಿ ಅಂದ್ರೆ ನಮ್ಮ ಹೊಟ್ಟೆಯನ್ನು ಉಣಿಸುವಂತ ಧಾನ್ಯಗಳು ಜೋಳ, ಕಡಲೆ, ಗೋಧಿ, ಕುಸುಬೆ, ಈ ನಾಲ್ಕು ಆಹಾರ ಧಾನ್ಯಗಳನ್ನ ತಮ್ಮ ತಾಂತ್ರಿಕತೆಯಲ್ಲಿ ಅಳವಡಿಸಿಕೊಂಡು ಇನ್ನು ಹೆಚ್ಚಿನ ಉತ್ಪಾದನೆ ಯಾಕಂತಂದ್ರೆ ಮುಂಗಾರಿಯಲ್ಲಿ ಸ್ವಲ್ಪ ಭರವಸೆ ಕುಂಠಿತ ಆಗಿರಬಹುದು ನಮ್ಮ ರೈತರಿಗೆ, ಬಟ್ ಹಿಂಗಾರಿಯಲ್ಲಿ ಖಂಡಿತವಾಗಿ ಭರವಸೆನ ಇಟ್ಟುಕೊಂಡು ಮುನ್ನುಗ್ಗ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ.
3: ಕೃಷಿ ಮೇಳದಾಗ ಸ್ಪಂದನೆ ಹೆಂಗದ ಅಂತೀರಿ?
2: ವಿಶೇಷವಾಗಿ ಮೇಡಮ್ ಯಾವಾಗಿದ್ರು ನಾವು ಹೇಳ್ತಿರ್ತೇವೆ, ನಿನ್ನೆ ಮಂದಗತಿಯಲ್ಲಿ ಪ್ರಾರಂಭ ಆಗಿ ಇವತ್ತು ಅತ್ಯಂತ ತೀವ್ರಗತಿಯಲ್ಲಿ ತಾವು ನೋಡ್ತಿರ್ಬೋದು. ಮುಖ್ಯ ದ್ವಾರದಲ್ಲಿ ಅಂತಲ್ಲಿ ಒಳಗೆ ಬರ್ಲಿಕ್ಕೆ ಜಾಗ ಇಲ್ಲದಂತ ಸಂದರ್ಭ ಇದೆ. ನಾಳಿನೂ ಭಾನುವಾರ ಇದೆ, ಅದು ಉಳಿದವ್ರಿಗೆಲ್ಲರಿಗೂ ರಜಾ ದಿನ, ಆದ್ರೆ ಸೋಮವಾರ ನಮ್ಮ ರೈತರ ರಜಾ ದಿನ ಇದೆ. ಎರಡೂ ದಿನದಲ್ಲಿ ನಾವು ಇನ್ನೂ ಹೆಚ್ಚಿನ ವೇಗದಲ್ಲಿ ಜನರನ್ನ ಆಕರ್ಷಿಸುವಂತ ಒಂದು ಭರವಸೆ ಈ ಕೃಷಿ ಮೇಳಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ ಕಾರಣ ನಮ್ಮ ಉತ್ತರ ಕರ್ನಾಟಕದ ಇರ್ಬೋದು, ಯಾಕಂತಂದ್ರೆ ನಾವು ಮೊದಲು ವಿವಿಧ ಜಿಲ್ಲೆಗಳಿಂದ ನಿರೀಕ್ಷಿಸ್ತೀವಿ. ಇದು ದಕ್ಷಿಣ ಭಾರತದ ಮಹಾಸಂಗಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಜನರ ಮಹಾಪುರವನ್ನ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೇವೆ. ನನಗೆ ಇಲ್ಲಿ ಅವಕಾಶ ಮಾಡಿಕೊಂಡು ಧಾರವಾಡ ಆಕಾಶವಾಣಿ ಇರೋ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ, ಈ ಕೃಷಿ ಮೇಳದಲ್ಲಿ ಬಂದಂತ ಎಲ್ಲ ರೈತ ಬಾಂಧವರು ತಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ಹಾಗೇನೆ ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಸಾಕಷ್ಟು ಮಳಿಗೆಗಳು ಹಾಗೂ ಪ್ರದರ್ಶನಗಳು, ರೈತರು, ಯುವಜನರು, ವಿದ್ಯಾರ್ಥಿಗಳು, ಮಹಿಳೆಯರ ಆಗಮನ ಈ ಒಂದು ಆಕರ್ಷಣೆಯಿಂದ ಸೆಳಿತಾ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣವೇ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಎಲ್ಲೆಡೆ ಕೃಷಿ ಮೇಳದ ಸಂಭ್ರಮ ಮನೆ ಮಾಡಿದೆ. ಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಜಾನುವಾರು ಪ್ರದರ್ಶನ ವೀಕ್ಷಕರನ್ನ ಸೆಳಿತಾ ಇದೆ. ವಿವಿಧ ತಳಿಯ ಜಾನುವಾರುಗಳು, ಅವುಗಳ ವಿಶೇಷತೆ, ಸಾಕಾಣಿಕೆ ವಿಧಾನ ಹಾಗೂ ವೈಜ್ಞಾನಿಕ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ವಿಸ್ಮಯಕಾರಿ ಕೀಟ ಪ್ರದರ್ಶನ ವಿಶೇಷ ಗಮನ ಸೆಳಿತಾ ಇದೆ. ಕೃಷಿಗೆ ಉಪಯುಕ್ತ ಹಾಗೂ ಹಾನಿಕಾರಕ ಕೀಟಗಳು, ಅವುಗಳ ಜೀವನ ಕ್ರಮ, ಬೆಳೆಗಳ ಮೇಲೆ ಬೀರುವ ಪರಿಣಾಮ ಮತ್ತು ಕೀಟ ನಿಯಂತ್ರಣದ ವೈಜ್ಞಾನಿಕ ವಿಧಾನಗಳ ಕುರಿತು ಪ್ರದರ್ಶನದ ಮೂಲಕ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಹಾಗೂ ಯುವಜನರು ಕೀಟ ಪ್ರದರ್ಶನದತ್ತ ಹೆಚ್ಚಿನ ಆಸಕ್ತಿಯನ್ನು ತೋರ್ತಿರುವುದು ನಮ್ಗೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ಫಲ ಮತ್ತು ಪುಷ್ಪ ಪ್ರದರ್ಶನ ಕೂಡ ಮೇಳಕ್ಕೆ ಮತ್ತಷ್ಟು ಮೆರಗನ್ನ ತಂದಿದೆ. ಕೃಷಿ ಮೇಳದಲ್ಲಿ ಹೊಸ ಹೊಸ ಕೃಷಿ ಸಂಶೋಧನೆಗಳು, ಆಧುನಿಕ ಕೃಷಿ ಯಂತ್ರೋಪಕರಣಗಳು, ನೂತನ ತಂತ್ರಜ್ಞಾನಗಳು

0: ಹಾಗೂ ರೈತರಿಗೆ ಉಪಯುಕ್ತವಾದ ವೈಜ್ಞಾನಿಕ ವಿಧಾನಗಳ ಕುರಿತು ಇಲ್ಲಿ ಮಾಹಿತಿಯನ್ನು ಮಾಡಿಕೊಳ್ತಾ ಇದೆ. ಈಗ ನಮ್ಮ ಜೊತೆಗೆ ಇನ್ನೊಬ್ಬ ರೈತರಿದ್ದಾರೆ, ತಮ್ಮ ಹೆಸರು?
1: ಸಿದ್ದಪ್ಪ ಚನ್ನಪ್ಪ ಹತ್ತಿರಕ್ಕೆ. ಹೊಕ್ಕಿಗೆ ತಾಲೂಕು ಇಸ್ಲಾಂಪುರ.
0: ಎಷ್ಟು ಎಕರೆ ತಮ್ಮ ಜಮೀನ್ ಇದೆ?
1: 5 ಎಕರೆ.
0: 5 ಎಕರೆ. ಕೃಷಿ ಮೇಳಕ್ಕೆ ಯಾವಾಗ್ಲಿಂದ ಬರ್ತಾ ಇದ್ದೀರಿ?
1: ನಾವು 19 ದಿನ ಬರ್ತೀವಿ.
0: 9 ದಿನ. ಅವಾಗಿನ ಕೃಷಿ ಮೇಳಕ್ಕೂ ಈಗಿನ ಕೃಷಿ ಮೇಳಕ್ಕೂ ಹೇಗ ಅನ್ಸುತ್ತೆ?
1: ವಿಸ್ತಾರ ಆಗಿದೆ. ಆಗಿಂದ ಈಗಿಂದ ಕಸಮಾನು ಮಾರ್ಕ ಹೇಳ್ತಾ ಇದೆ.
0: ಏನೇನ್ ನೋಡಿದಿರಿ ಕೃಷಿ ಮೇಳದಲ್ಲಿ?
1: ಎಲ್ಲ ಜಾನುವಾರುಗಳು, ಬೀಜು, ಔಷಧ ಉಪಚಾರ ಎಲ್ಲ ನೋಡಿದಿರಿ. ಗಲೆ ಉಪಕರಣಗಳು, ಟ್ರ್ಯಾಕ್ಟರ್ದು, ಮತ್ತೆ ರೈತರಿಗೆ ಬೇಕಾದಂತ ಸಾಮಗ್ರಿಗಳು ಎಲ್ಲ
0: ಎಲ್ಲ ನೋಡಿದ್ರಿ. ಅಂದ್ರೆ ಈಗ ಕೃಷಿ ಮೇಳದಲ್ಲಿ ನೀವು ಇಲ್ಲಿ ಪ್ರತಿ ವರ್ಷ ಬಂದು ನೋಡ್ಕೊಂಡು ಹೋಗ್ತಿರಲ್ಲ, ಏನೇನ್ ಅಳವಡಿಸ್ಕೊಳ್ತೀರಿ? ಏನಾದ್ರೂ ತಮಗೆ ಉಪಯೋಗ ಆಗತ್ತಾ? ಹೇಗೆ
1: ಆಗತೈತಿ ರೀ? ನಾವು ಯಾವ ಪದ್ಧತಿ ಮಾಡಿರಿ, ಯಾವ ಬೇಸಾಯ ಬರ್ತೈತಿ, ಹೆಂಗ್ ಬರ್ತೈತಿ ಅನ್ನೋದೆಲ್ಲ ಮಾಡ್ತೀವಿ.
0: ಹೈನುಗಾರಿಕೆ ಮಾಡ್ತಾ ಇದೀರಿ?
1: ಹೈನುಗಾರಿಕೆ.
0: ಎಷ್ಟು ಆಕಳ ಎಮ್ಮೆ ಇದಾವೆ ತಮ್ಮ ಮನೆಯಲ್ಲಿ?
1: 4 ಎಮ್ಮೆ.
0: 4 ಎಮ್ಮೆ. ಅವನ್ನೆಲ್ಲ ತಮ್ಮ ಸ್ವಂತಕ್ಕೆ ಬಳಸ್ತಾ ಇದ್ರ ಅಥವಾ ಡೈರಿಗೆಲ್ಲ ಹಾಲು ಕೊಡ್ತೀರಾ?
1: ಡೈರಿಗೂ ಸ್ವಲ್ಪ ಕೊಡ್ತೀವಿ, ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೋತೇವೆ.
0: ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಮಾಯಾ ಅವರು ನಮ್ಮ ಜೊತೆಗಿದ್ದಾರೆ. ಈಗ
2: ನಾನು ಆಗ್ಲೇ ಹೇಳಿಗತ್ತಿದ್ದೆ, ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನುವಂತಹ ಮಾತನ್ನ ನಮ್ಮ ಸಾಕಷ್ಟು ಜನ ಸಶಕ್ತ ಮಹಿಳೆಯರು ಈ ಕೃಷಿ ಮೇಳದ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ಲಿಕ್ಕತ್ತಾರ ಅಂತ ನಾ ಹೇಳಿದ್ದೆ. ಈಗ ಬೆಳಗಾವಿ ಜಿಲ್ಲೆಯ ರೈತರನ್ನ ನಾವು ಮಾತಾಡಿಸಿದ್ರಿ. ಶಿರ್ಸಿಯಿಂದ ಬಂದಂತಹ ಗೌರಿ ಅವರಿದ್ದಾರೆ. ನಮಸ್ಕಾರ ಗೌರಿ, ಹೆಂಗ ಅನ್ಸ್ಲಿಕ್ಕದ ಕೃಷಿ ಮೇಳ?
3: ಕೃಷಿ ಮೇಳ ತುಂಬಾ ಖುಷಿ ಅನ್ಸ್ತದ ಅಂದ್ರೆ, ಎಲ್ಲಾ ಜಾನುವಾರುಗಳು ಅಥವಾ ನಮ್ಗೆ ಈ ಕೃಷಿ ಗಿಡಗಳನ್ನು ನೋಡಿ, ಜೇನುಗಳನ್ನು ನೋಡಿ ತುಂಬಾ ಖುಷಿ ಅನ್ಸ್ತದೆ. ನಮ್ಮ ಇದ ಫಸ್ಟ್ ಟೈಮ್ ಬಂದಿದ್ದು ಅಂದ್ರೆ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಅನ್ಸ್ತದೆ ಮೇಳಕ್ಕೆ. ನಾವು ನಿಮ್ ಜೊತೆಗೆ ಲಕ್ಷ್ಮಿ ಇದ್ದಾರೆ, ವೇದಾ ಇದ್ದಾರೆ, ಗಾಯತ್ರಿ, ಲಕ್ಷ್ಮಿ, ನಾಗಪ್ಪ, ಎಲ್ಲರೂ ಬಹಳ ಖುಷಿಯಿಂದ ಬಂದಿರಿ.
4: ಬಂದಿದ್ದೀನಿ ಮೇಡಮ್. ಅಂದ್ರೆ ನಮ್ಗೆ ನಮ್ ಕೃಷಿಯರು ಕರ್ಕೊಂಡು ಬಂದಿದ್ವಿ ಅಂದ್ರೆ ನೋಡ್ಲಿಕ್ಕೆ ನಮ್ಗೆ ಅದೇ ತುಂಬಾ ಹೆಮ್ಮೆ ಅನ್ಸ. ಅಂದ್ರೆ ಇಂತ ಒಂದು ಅವಕಾಶವನ್ನ ನಾವು ಎಲ್ಲ ತಪ್ಸ್ಕೊಳ್ತೇವೆ ಅಂತ ಅನ್ಕೊಂಡಿದ್ದೀವಿ.
2: ಇಲ್ಲ, ತಪ್ಪಿಸ್ಕೊಳ್ತಾ ಇಲ್ಲ. ಈಗಂತೂ ಇನ್ನೂ 3 ದಿನ ಅದ, ಇವತ್ತು, ನಾಳೆ, ನಾಡಿದ್ದು. ಏನೇನ್ ನೋಡ್ಬೇಕಂತೀರಿ ಕೃಷಿ ಮೇಳದಾಗ?
4: ಕೃಷಿ ಮೇಳದಲ್ಲಿ ಗಿಡಗಳನ್ನು ಮತ್ತೆ ನಾವು ಜಾನುವಾರುಗಳನ್ನ ನೋಡಿದ್ದೇವೆ. ನಾವೆಲ್ಲ ನಮ್ಮ ಸಿಸ್ಸಿ ಆ ಕಡೆ, ನಾವು ಅಂದ್ರೆ ನಾವು ದನಗಳನ್ನ ಇದನ್ನ ಸಾಕೋದು ಜಾಸ್ತಿ ಆ ಕಡೆ. ಹೌದು, ಜಾನುವಾರುಗಳನ್ನ ನಮ್ಗೆ ನೋಡಿ ತುಂಬಾ ಖುಷಿ ಅನ್ಸ್ತದೆ. ಸಾಕ್ಬೇಕು.
2: ಜಾನುವಾರು ಪ್ರದರ್ಶನ ಬಹಳ ಚಂದದ
4: ನೋಡಿದೀವಿ ಮೇಡಮ್.
2: ಸಾಕಿರಿ?
4: ನಾವೆಲ್ಲ ಹಳ್ಳಿದ ಅಂದ್ರೆ ಇದ್ರ ತಳಿ ಎಲ್ಲ ಸಾಕಿದ್ ಅಂದ್ರೆ ನಾವು ಏನ್ ಆ ಕಡೆ ಒಂದು 3-4 ಆ ಕಡೆ ಅಷ್ಟೇ. ಅಂದ್ರೆ ನಮ್ಗೆ ಹಿಂಗ ಜಾಸ್ತಿ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ.
2: ನೋಡಿದಾಗ ಸಾಕ್ಬೇಕು
4: ಅಂತ ಸಾಕ್ಬೇಕು ಅನ್ಸ್ತು.
2: ತಮ್ಮ ಹೆಸರು?
5: ನನ್ನ ಹೆಸರು ಗಾಯತ್ರಿ.
2: ಗಾಯತ್ರಿ, ಏನೇನ್ ಮಾಡ್ಕೊಂಡಿರಿ ಕೃಷಿ?
5: ಕೃಷಿ ಹೈನುಗಾರಿಕಾ ಇದೆ ಮನೇಲಿ ಮಾಡ್ತಿರೋದು. ಇಲ್ಲ ನೋಡ್ತಿರೋದು ಅದನ್ನೇ. ಆದ್ರೆ ಇಲ್ಲಿ ಬೇರೆ ಬೇರೆ ತಳಿ ಎಲ್ಲ ಬರ್ತಾ ಇದೆ, ಅದು ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಮತ್ತೆ ಹೂವಿನ ಗಿಡ, ಮತ್ತೆ ಇಲ್ಲ ಜೇನು, ಮತ್ತೆ ಬಹಳ ಬಹಳ ಕೃಷಿ ಬಗ್ಗೆ ಬಹಳ ಮಾಡಿಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಭಾರಿ ಖುಷಿ ಆಗುತ್ತೆ.
2: ದನಗಳು ಮನೆ?
5: ನಮ್ಮಲ್ಲಿ ಒಂದು 8 ದನಗಳಿವೆ.
2: ನೀವೆಲ್ಲ ಮಾಡ್ಕೊತೀರಿ
5: ಕೃಷಿ? ಅಷ್ಟು ಕೆಲಸ ನಾವೇ ಮಾಡ್ಕೊಳ್ತೇವೆ. ಬರ್ತಾರೆ ಆಳುಗಳು, ಆದ್ರೂ ನಾವು ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು. ಆದ್ರೆ ಹಂಗಾಗಿ ಇಲ್ಲಿ ನೋಡಿದ್ಕಾಗಿ ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು. ಯಾವತ್ತು ನೋಡಕ್ ಮತ್ತೂ ಖುಷಿ ಆಯ್ತು.
2: ಕೃಷಿ ಮೇಳದಿಂದ ಏನ್ ಉಪಯೋಗ ಆಗ್ಲಿಕ್ಕದ ನಿಮ್ಗೆ ಅಂತೀರಿ?
5: ಇಲ್ಲಿಂದ ನಮ್ಗೆ ಹೈನುಗಾರಿಕೆದ್ದೆ ನಮ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತಡ ಕೊಡೋದು. ಯಾವಾಗ್ಲೂ ಮೊದ್ಲು ಅದೇ, ಈಗ್ಲೂ ಅದೇ. ಇಲ್ಲಿ ಬಂದಾಗ್ಲ ನಾ ನೋಡಿ ಹೆಚ್ಚಿ ಕೃಷಿ, ಅದ್ರ ಬಗ್ಗೆ ಹೈನುಗಾರಿಕೆ ಬಗ್ಗೆನೆ ನಾ ನೋಡಿರೋದೀಗ.
2: ನಿಮ್ ಮುಖದ ಮೇಲೆ ಸಂತೋಷ ಕಾಣ್ಲಿಕ್ಕದ
5: ನಂಗೆ? ಯಾಕೆಂದ್ರೆ ಅದ್ರ ದನ ಕರ ಅಂತ ಬಹಳ ಇಷ್ಟ. ಯಾವಾಗ್ಲೂ ಎಮ್ಮೆ
2: ಎರಡು ಕಣ್ಣು ಸಾಲ್ಬಲ್ವು ನೋಡ್ಲಿಕ್ಕೆ?
5: ಹೇಳಿರಿ. ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲ ನಮ್ಮ ರೈತ ಮಹಿಳೆಯರನ್ನ ನೋಡಿದಾಗ.
2: ನಿಮ್ಮ ಹೆಸರೇನಮ್ಮ?
6: ನಮ್ಮ ಹೆಸರು ಲಕ್ಷ್ಮಿ ಕಿಪ್ಪನೆ.
2: ಏನ್ ಹೇಳ್ಬೇಕಂತೀರಿ ಕೃಷಿ ಮೇಳದ ಬಗ್ಗೆ?
6: ನಮಗೆ ದನದ ಬಗ್ಗೆ ರಾಶಿ ಇಷ್ಟ ಅವೆ. ನಾವು ಮನೇಲ ಅದೇ
2: ಎಷ್ಟ
6: ಆರಿದ್ದಾವೆ. ಕರುಗಳ 4, ನಾ 2, ಹಾಲು ಕರೆಯೋದು ಎಲ್ಲ ಇದ್ದಾವೆ, ಮಾಡ್ತಾರೆ. ಆ ಕೆಲಸ ಮಾಡಕ್ಕೆ ಬಂದಿದೆ ಈಗ. ಇಲ್ಲೂ ನೋಡಿದೆ ಮತ್ತು ಖುಷಿನೂ ಆಯ್ತು. ಮತ್ತೆ ತೋಟ ಎಲ್ಲ ನಾವು ಮಾಡ್ತಾರೆ. ಆ ತೋಟದ ಮೇಲೆ ನಮ್ಗೆ ರಾಶಿ ಇದಾವೆ. ಗದ್ದೆ
2: ತೋಟದಾಗ ಏನ್ ಬೆಳಿತೀರಿ?
6: ನಮ್ದು ತೋಟದಲ್ಲಿ ನಮ್ಗೇನು ಇಲ್ಲ. ನಾವು ರೈತರ ಬೇರೆ ಸಂತೆ ಕೆಲ್ಸಕ್ಕೆ ಹೋಗ್ತಾರೆ, ಅಡಿಕೆ ಸುರಿತು, ಅಡಿಕೆ ಆರಿಸುತ್ತಾರೆ, ಕಳೆ ತೆಗಿತಾರು ಈ ರೈತ, ಮತ್ತೆ ಗದ್ದೆ ನೆಟ್ಟೆ ಮಾಡ್ತರು. ಇದೆ ನಮ್ದು ಕೆಲಸ ಅಲ್ಲಿ.
2: ಮತ್ತೆ ಕೃಷಿ ಮೇಳ ನೋಡಿ ಹೆಂಗ ಅನಿಸ್ತು?
6: ಒಳ್ಳೆ ಎಲ್ಲ ಒಳ್ಳೆ ಆಯ್ತು ಎಲ್ಲದು. ತೋಟ ಗೀಟ ಎಲ್ಲ ನೋಡಿ, ಹೂವಿನ ಗಿಡ ನೋಡಿ ಒಳ್ಳೆ ಆಯ್ತು. ಆಯ್ತು, ಇಷ್ಟೇ ಮಾತಾಡ.
0: ಧನ್ಯವಾದಗಳು. ಧನ್ಯವಾದಗಳು. ಈಗ ನಮ್ಮ ಜೊತೆಗೆ ಇನ್ನೊಬ್ಬ ಇಲ್ಲಿ ಸಾಕಷ್ಟು ರೈತರು ಇನ್ನೂ ಮಾತನಾಡಲಿಕ್ಕೆ ನಮ್ಮ ಜೊತೆ ಕಾಯ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ, ತಾವು ಯಾವಾಗ್ಲಿಂದ ಕೃಷಿ ಮೇಳಕ್ಕೆ ಬರ್ತಾ ಇದ್ದೀರಿ?
7: 1 ವರ್ಷದಿಂದ
0: ನೋಡ್ತಾ ಇದ್ದೀರಿ?
7: 7 ವರ್ಷದಿಂದ ನೋಡ್ತಾ ಇದ್ದಾರೆ.
0: 8 ಎಕರೆ ಜಮೀನ್ ಇದೆ ತಮ್ದು?
7: 8 ಎಕರೆ ಜಮೀನ್ ಇದೆ.
0: ಏನೇನ್ ಹಾಕಿದಿರಿ ಅಲ್ಲಿ?
7: ತೆಂಗಿನ ಗಿಡ, ಅಡಿಕೆ ತೋಟ ಮಾಡಿದೆ.
0: ತೆಂಗಿನ ಗಿಡ, ಅಡಿಕೆ ತೋಟ,
7: ಅದಕ್ಕೆ ಮೆಣಸಿನ ಗಿಡನೂ ಹಚ್ಚಿದೆ. ಕಾಳು ಮೆಣಸು.
0: ಯಾವ್ರು ತಮ್ದು?
7: ನಮ್ದು ದೀಕಲ್ಪಳ್ಳಿ, ದಾವಣಗೆರೆ ತಾಲೂಕು.
0: ಅಂದ್ರೆ ಅಲ್ಲಿಂದ ಬಂದಿದ್ದೀರಿ ಈಗ ನೋಡ್ಲಿಕ್ಕೆ?
7: ಹೌದು.
0: ಈ ಕೃಷಿ ಮೇಳ ತಮಗೆ ಅನುಕೂಲ ಆಗತ್ತಾ? ಹೇಗೆ
7: ಅನುಕೂಲ? ಬಹಳ ಅನುಕೂಲ ಆಗ್ತದೆ.
0: ಯಾವ ತರದಲ್ಲಿ ಅನುಕೂಲ ಆಗುತ್ತೆ?
7: ಅದೇ ಇಲ್ಲಿ ನೋಡಿ, ಚಾಯಿಸುವ ವಸ್ತುಗಳೆಲ್ಲ ನೋಡಿ ತಗೊಂಡದ್ರಿ. ಹಂಗಾಗಿ ನಾವು ಸಾವಿರ ಕೃಷಿ ಮಾಡೋದ್ರಿಂದ ಕಟ್ಟಡ ತಗೊಂಡವಿ, ಹುಲ್ ಕಟ್ ಮಾಡೋದು.

0: ಹಂಗಾಗಿ ನಮ್ಗೆ ಎಲ್ಲ ಅನುಕೂಲ ಆಗಿದೆ.
1: ಕಟಾರ ಅಂದ್ರೆ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಸಿಕ್ಕಿದೆ,
0: ಇಲ್ಲಿಂದ ಅರಸೀಕಿಡ ಒಯ್ದೇವಿ,
1: ಅನುಕೂಲ ಆಗಿದೆ. ಅರಸೀಕಿಡನ
0: ಒಯ್ದಿದ್ದೀರಾ? ಮೂರು ವರ್ಷ ಹಚ್ಚಿರಿ,
1: ಎಲ್ಲ ಬೆಳೆ ಚೆನ್ನಾಗಿ ಬಂದಿದೆ. ತಮ್ಮ ಹೆಸರ್ರಿ?
2: ತಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ.
1: ಎಲ್ಲಿಂದ ಬಂದಿದ್ದೀರಿ?
2: ನಾವು ದಾವಣಗೆರೆಯಿಂದ.
1: ದಾವಣಗೆರೆಯಿಂದ ಬಂದಿದ್ರಿ. ತಮ್ದು ಹೊಲ ಎಷ್ಟಿದೆ?
2: ನಮ್ದು 6 ಎಕರೆ ಇದೆ.
1: 6 ಎಕರೆ ಏನೇನ್ ಹಾಕಿದಿರಿ ಆ ಹೊಲದಲ್ಲಿ?
2: ಅಡಿಕೆ, ಭತ್ತ.
1: ಹೆಚ್ಚು ನೀವು ಸಾವಯವ ಗೊಬ್ಬರ ಉಪಯೋಗಿಸ್ತೀರಾ ಅಥವಾ ರಾಸಾಯನಿಕ?
2: ಸಾವಯವ ಗೊಬ್ಬರ ಉಪಯೋಗಿಸ್ತೀವಿ.
1: ಸಾವಯವ ಸಾವಯವದಲ್ಲಿ ಯಾವ ರೀತಿ ಗೊಬ್ಬರಗಳನ್ನು ತಯಾರು ಮಾಡ್ತೀರಿ?
2: ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ,
1: ಜೀವಾಮೃತ.
2: ಜೀವಾಮೃತ ಮಾಡ್ತಾವ.
1: ಯಾವ ತರ ಮಾಡ್ತೀರಿ ಜೀವಾಮೃತ?
2: ಜೀವಾಮೃತ ಟ್ಯಾಂಕ್ ಮಿಕ್ಸ್ ಮಾಡಿ ಗೋಮೂತ್ರ, ಸಗಣಿ ಮತ್ತು ಬೆಲ್ಲ, ದ್ವಿದಳ ಧಾನ್ಯದ ಪೌಡರ್ ಎಲ್ಲ ಮಾಡಿ ಹಾಕ್ತೀವಿ.
1: ಎಲ್ಲ ಅದನ್ನ ಒಟ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ಅನಂತರ ಜೀವಾಮೃತ ರೆಡಿ ಮಾಡಿ ಹಾಕ್ತೀರಿ? ಡಿಪ್ಲಿಕೇಶನ್ ತರ ಮಾಡ್ತೀರಾ?
2: ಡಿಪ್ಲಿಕೇಶನ್ ಮಾಡ್ತೀವಿ. ಚಾನಲ್ ಇರ್ಬೋದು.
1: ತುಂಬಾ ಸಂತೋಷ, ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರಿ. ಸಾಕಷ್ಟು ಇಲ್ಲಿ ಇನ್ನೂ ಕೃಷಿ ಮೇಳದಲ್ಲಿ ನೋಡುವಂತದ್ದಿದೆ, ತಾವು ನೋಡ್ರಿ. ಇನ್ನೊಬ್ಬ ರೈತರು ನಮ್ಮ ಇದಾರೆ. ತಮ್ಮ ಹೆಸರು?
3: ಸರ್, ನನ್ನ ಹೆಸರು ಹೊನ್ನೂರು ಮುನಿಯಪ್ಪ ಅಂತ ಹೇಳಿ, ರೈತ ಮುಖಂಡ್ರು. ನಮ್ದು ಒಂದು 6 ಎಕರೆ ಅಡಿಕೆ ತೋಟ ಇದೆ. ನಾವು ಇನ್ನೂ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ. ನಾವು ಕೊಟ್ಟಿಗೆ ಗೊಬ್ಬರ, ನಾವು ಕುರಿ ಗೊಬ್ಬರದಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ. ಈಗ
1: ತುಂಬಾ ಸಂತೋಷ, ಯಾಕಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರ ಅಷ್ಟು ಇಳುವರಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮಂತ ರೈತರು ಮಾರ್ಗದರ್ಶಕರಾಗಬೇಕು ಉಳಿದವರಿಗೆ. ನಾವು ಏನೇನ ನೋಡಿದಿರಿ ಕೃಷಿ ಮೇಳ?
3: ಸರಿ, ಕೃಷಿ ಮೇಳದಲ್ಲಿ ರೈತರಿಗೆ ಏನ್ ಬೇಕಾದಂತ ಟ್ರಾಕ್ಟರ್ ಇರ್ಬೋದು, ಟ್ರಾಕ್ಟರ್ ಸಲಕರಣೆ ಇರ್ಬೋದು, ಈ ಔಷಧಿಗಳು ಇರ್ಬೋದು, ಬೇರೆ ಬೇರೆ ಎಲ್ಲ ಹಾಕಿದಾರ. ನಾವು ಅವನ್ನು ಕೂಡ ಮನ್ನಣೆ ತಗೊಳ್ಳಿಲ್ಲ. ಟ್ರಾಕ್ಟರ್ ಮಿಷಿನರಿ ಅವೆಲ್ಲ ತಗೊಂಡ್ವಿ. ಆಮೇಲೆ ಈಗ ಇನ್ನು ಬಟ್ಟೆ ಬರಿ ಎಲ್ಲ ಅವ್ರದ್ದು ಏನು ಕೃತಕವಾಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದಾರೆ. ಅದೆಲ್ಲ ರೈತರಿಗೆ ಏನಿಲ್ಲ, ಏನ್ ಬಂದಿದಾರೆ ಅನ್ನೋದಕ್ಕೋಸ್ಕರ ಖರೀದಿ ಮಾಡ್ತಾ ಇದಾರೆ. ಇದು ಬೇಕಾಗಿದ್ರೆ ರೈತರಿಗೆ ಉಪಕರಣಗಳು ಟ್ರಾಕ್ಟರ್ದೆಲ್ಲ ಬಹಳ ಚೆನ್ನಾಗಿ,
4: ಬಹಳ ರೈತರಿಗೆ ಉಪಯುಕ್ತ ಆಗುವಂತಹ ಅನೇಕ ಉಪಕರಣಗಳಿರಬಹುದು, ರಸಗೊಬ್ಬರಗಳಿರಬಹುದು, ಎಲ್ಲಾ ವಿಷಯದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮತ್ತೆ ಮಾರಾಟಕ್ಕೂ ಕೂಡ ಲಭ್ಯವ. ಧನ್ಯವಾದ ಸರ್. ಇನ್ನಷ್ಟು ಕೃಷಿ ಮೇಳವನ್ನ ಅಡ್ಡಾಡಿ ಆನಂದ ಪಡ್ಕೊಳ್ರಿ. ನಮ್ಮ ಕೃಷಿ ಮೇಳ ಅಂತಂದ್ರೆ ಸಣ್ಣವರಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅನ್ನೋದೇ ಬಹಳ ಸಂತೋಷದ ವಿಷಯ. ಸಣ್ಣ ಮಕ್ಕಳು ಕೂಡ ಕಾಣ್ತಾ ಇದ್ದಾರೆ, ಆದ್ರೆ ವಯಸ್ಸಾದವರು ಕೂಡ ಎಲ್ಲರಿಗಿಂತ ಸಣ್ಣ ಮಕ್ಕಳಿಗಿಂತ ಹುರುಪಿನಿಂದ ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿ ಇದ್ದಾನೆ ಇಲ್ಲಿ ಪ್ರವೀಣ್ ಹತ್ರಕಿ, ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಯವನು ಪ್ರವೀಣ್.
5: ಬಹಳ ಸಂತೋಷ, ಯಾಕಂದ್ರೆ ಯುವಶಕ್ತಿ ಈಗ ಮುಂದೆ ಬರ್ಬೇಕಾಗಿದೆ. ಮೊದಲು ಗ್ರಾಮ ಭಾರತ ಇದ್ದದೀಗ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳಿಗತ್ತೀವಿ. ಈ ಸಂದರ್ಭದೊಳಗೆ ನಮ್ಮ ಯುವಶಕ್ತಿಯನ್ನ ಮಾತಾಡಿಸೋದು ಬಹಳ.
4: ಯುವಶಕ್ತಿನಿ ಪ್ರೇರಕ, ಯಾಕಂತಂದ್ರೆ ಎಲ್ಲರಿಗೂ ಅವರು ಹೇಳ್ಕೊಟ್ಟಾಗ ಅವರ ಒಂದು ಬಲವರ್ಧನೆ ಇದ್ದಾಗ್ಲೇನೆ ಎಲ್ರಿಗೂ ಅನುಕೂಲ ಆಗುವಂತದ್ದು. ಏನ್ ಹೇಳ್ತೀರಾ ಪ್ರವೀಣ್?
6: ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಪ್ರವೀಣ್ ಅತ್ತರ್ಕಿ ಅಂತ. ನಾನು BSc ಅಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿ. ನಾನು ಪ್ರಥಮ ಬಂದಾಗ ನಾನು ಕೂಡ ಕೃಷಿ ಮೇಳವನ್ನ ಕಂಡು ಸ್ವಲ್ಪ ಕಲ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಊರಿನ ಸೈಡ್, ನಮ್ದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು, ಅಲ್ಲಿ ರೈತರಿಗೆ ಸ್ವಲ್ಪ ಅರಿವಿರಲಿಲ್ಲ. ನಾ ಪ್ರಥಮವಾಗಿ ಬಂದಾಗ ಇಲ್ಲಿದ ನೋಡಿ ನಾನು ನಮ್ಮ ಗ್ರಾಮ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಸಭೆಯನ್ನ ಕರೆದ. ಅವಾಗ ರೈತರಿಗೆ ಅರಿವೆ ಮೂಡಿಸಿದೆ. ಅವರಿನ್ನು ನಮ್ಮ ರೈತರು ಟ್ರೆಡಿಷನಲ್ ಅಂದ್ರೆ ಟ್ರೆಡಿಷನಲ್ ಪದ್ಧತಿಯಲ್ಲೇ ಇದ್ದಾರೆ, ಅವರಿಗೆ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಅರಿವಿಲ್ಲ. ಹಾಗಾಗಿ ನಾನು ಒಂದು ಅಲ್ಲಿರುವಂತ ಮುಂದುವರಿಯುವಂತಿರೋ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಇಲ್ಲಿಂತ ವೈಜ್ಞಾನಿಕವಾಗಿ ಏನ್ ಮುಂದುವರಿದ್ದೋ ಆ ವಿಧಾನಗಳನ್ನ ಫಾರ್ವರ್ಡ್ ಮಾಡೋದು, ಒಂದು ಸಭೆ ಮಾಡೋದು, ಅದನ್ನು ಮಾಡಿದೆ. ಈ ಪ್ರಥಮ ವರ್ಷ ನಂತರ ಎರಡನೇ ವರ್ಷದಿಂದ ರೈತರ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಅಲ್ಲಿ ಸ್ವಲ್ಪ ನಮ್ಮ ಕಡೆ ಹೈನುಗಾರಿಕೆ ಜಾಸ್ತಿ, ನೀರಾವರಿ ಇರೋದ್ರಿಂದ ಹೈನುಗಾರಿಕೆ ತೋಟಗಾರಿಕೆ ಇವನ್ನೆಲ್ಲ ಮಾಡ್ತಾರ. ಇಲ್ಲಿರುವಂತ ಏನೇನು ಹೊಸ ಹೊಸ ನಮ್ಮ ಲೆಕ್ಚರ್ಸ್ ಆಗಿರ್ಬೋದು, ನಮ್ಮ ಪ್ರಾಧ್ಯಾಪಕರು ಏನ್ ಸಂಶೋಧನೆ ಮಾಡಿರ್ತಾರ ಅದನ್ನ ರೈತರು ಹೇಳಿ ಅವ್ರಿಗೆ ಅಳವಡಿಸ್ಕೊಳ್ಳಂತ ಹೇಳ್ತೀನಿ. ಈಗ ಸೈಲೇಜ್ ಆಗಿರ್ಬೋದು, ಅಜ್ವಲ್ ಆಗಿರ್ಬೋದು, ಇದು ಹೈನುಗಾರಿಕೆಯಲ್ಲಿ ಅತ್ಯುತ್ತಮ ಉನ್ನತವಾದ ಗುಣಮಟ್ಟವನ್ನ ಹಾಲಿನ ಇಳುವರಿಯನ್ನು ಕೊಡ್ತಿದೆ. ಇವನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರ ರೈತರು ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿ ನಮ್ಗ ಬೇಕಾದಷ್ಟು ಆಧುನಿಕ ತಂತ್ರಜ್ಞಾನಗಳನ್ನ ಹೇಳ್ಕೊಡಪ್ಪ, ನಾವು ಅಳವಡಿಸ್ಕೋತೀವಿ, ನೀವು ಎಲ್ಲಿ ಕರಿತೀರಿ ಅಲ್ಲಿ ಬರ್ತೀರಿ ಅಂತ ಹೇಳ್ಕೊಡ್ತಿದ್ದಾರೆ.
4: ಅಂತಂದ್ರೆ ಈಗ ನಾವು ಕಲಿಯುವ ವಿದ್ಯಾರ್ಥಿ ಆಗಿರೋದ್ರಿಂದ ಬರೀ ತೊಂದರೆಗಳ ಜವಾಬ್ದಾರಿ ಅಂತಲ್ಲ, ಆದ್ರೆ ನಾವು ಹುಟ್ಟಿರುವಂತಹ ಒಂದು ಊರಿಗೂ ಕೂಡ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ರೈತರು ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಬೇಕಾಗುತ್ತೆ.
5: ಮತ್ತೊಬ್ಬ ಯುವ ರೈತ ನಮ್ ಜೊತೆಗಿದ್ದಾರೆ, ಇವರು ಹಾವೇರಿ ಜಿಲ್ಲೆಯಿಂದ ಬಂದಾರ. ಪ್ರವೀಣ್ ಕುಮಾರ್, ಏನ್ ಮಾಡ್ತೀರಿ?
7: ನಾವು ಅಗ್ರಿಕಲ್ಚರ್ ಮೇಡಮ್, ಎಲ್ಲ ವ್ಯವಸಾಯ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಹಣ್ಣು ಮತ್ತು ತರಕಾರಿಗಳನ್ನ ಬೆಳಿತಿದ್ದೀರಿ ಮೇಡಮ್.
4: ಕೃಷಿ ಮೇಳ
7: ಚೆನ್ನಾಗಿದೆ
4: ಮೇಡಮ್.
7: ನಮಗೆ ಅಗ್ರಿಕಲ್ಚರ್ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಆಗ್ಲಿ, ಆಮೇಲೆ ಬೆಳೆಯತಕ್ಕಂತ ಬೀಜೋತ್ಪಕರಣಗಳಾಗ್ಲಿ, ಆಮೇಲೆ ಡ್ರಿಪ್ ಇರಿಗೇಷನ್ ಆಗ್ಲಿ, ನೀರಾವರಿ ಎಲ್ಲದ್ರ ಬಗ್ಗೆನು ಒಂದು ಅರಿವಾಗಿದೆ ಮೇಡಮ್. ನಾವೆಲ್ಲ ಈಗ ಫ್ರೂಟ್ ಅನ್ನ ಬೆಳೀತಾ ಇದ್ದೀವಿ. ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಪೇರ್ಲಿ, ಪಪ್ಪಾಯಿ, ಇತರ ಇನ್ನು ಹಣ್ಣುಗಳನ್ನ ಬೆಳಿಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಅದಕ್ಕೋಸ್ಕರ ಕೃಷಿ ಮೇಳದಲ್ಲಿ ಮಾಹಿತಿ ಸಿಕ್ತು ಮೇಡಮ್. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಸಿಕ್ಲಿ ಅಂತಂದೇಳಿ

0: ಇನ್ನೂ ಇನ್ನೂ ಹೆಚ್ಚು ಬೆಳೀಲಿ ಅಂತ ಹೇಳಿ ಕೃಷಿ ಮೇಳ ಶುಭ ಹಾರೈಸ್ತೇನೆ ಮೇಡಮ್.
1: ಹೊಸ ಹೊಸ ತಳಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದಾವೆ ಕೃಷಿ ಮೇಳದಲ್ಲಿ, ಹಣ್ಣಿನ ಬಗ್ಗೆ ಇದ್ರ ಬಗ್ಗೆ
0: ನಮ್ದು ಆಸಕ್ತಿ ಇದೆ ಮೇಡಮ್ ಮಾಡ್ಬೇಕು ಅಂತ ಹೇಳಿ. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಇನ್ನು ಹೆಚ್ಚಿನ ರೀತಿಯಾಗಿ ಮಾಡ್ಬೇಕು ಅಂತ ಆಸೆ ಇದೆ, ಮಾಡ್ತೀವಿ ಮೇಡಮ್.
1: ಅರವಿಂದ್ ಕುಮಾರ್ ಒಳ್ಳೇದಾಗ್ಲಿ. ಇನ್ನಷ್ಟು ರೈತರಿದ್ದಾರೆ ನನ್ನ ಜೊತೆಗೆ, ತಮ್ಮ ಹೆಸರು?
2: ನಮ್ಮ ಹೆಸರು ಪುರುಸಪ್ಪ ಹಿರೇಬಿದ್ರಿ, ರಣಾಮಿನಾಸ್ ತಾಲೂಕು. ನಾವು ಭತ್ತ, ಗೋಂಜಾಳ, ಮೆಕ್ಕೆಜೋಳ ಬೆಳಿತೇವ್ರಿ. ಊಟ ಜೋಳ ಬೆಳಿತೇವ್ರಿ. ಎಲ್ಲಾ ನೋಡಿದ್ರಿ, ಅಡ್ಡಿ ಅಲ್ರಿ, ಚೆನ್ನಾಗ ಆಗೈತಿ.
3: ಸುರೇಶ್ ಅಂತರಿ, ನಾವು ರಣಿಮೃತ ಕಿರಿಯಬಿದ್ರಿದ್ದ. ನಾವು ಬೆಳೆದ ಭತ್ತ, ಸೋಯಾಬೀನ್, ಹತ್ತಿ, ಗೋಂಜಾಳ ಮತ್ತೆ ಅಡಿಕೆ ಅದ ಕೃಷಿ ಮೇಳ ಬಂದು ಇನ್ನಷ್ಟು ಅನುಭವ ತಗೊಂಡವ್ರಿ. ಅದ ಇಲ್ಲೆಲ್ಲ ಎಲ್ಲ ಅನುಭವ ತಗೊಂಡವ್ರಿ.
1: ಒಳ್ಳೇದಾಗ್ಲಿ. ಒಬ್ಬ ವಿದ್ಯಾರ್ಥಿ ಇದ್ದಾರೆ, ನಿಮ್ಮ ಹೆಸರು?
4: ಸುನೀತಾ.
1: ಏನ್ ಮಾಡ್ತೀರಿ?
4: ನಾವು ಕಂಪ್ಯೂಟರ್ ಎಕ್ಸಾಮ್ ಫೇಸ್.
1: ಕೃಷಿ ಮೇಳ ನೋಡಿದ್ರಿ? ಮಧ್ಯ ಬಂದಿದ್ರೆ ಅಥವಾ ಇವತ್ತು ಬಂದಿಲ್ಲ?
4: ಮೂರು ವರ್ಷ ಕಂಟಿನ್ಯೂ ಆಗಿ ಕೃಷಿ ಮೇಳಕ್ಕೆ ಬಂದಿದ್ವಿ.
1: ಅವತ್ತಿನ ಕೃಷಿ ಮೇಳಕ್ಕೂ ಇವತ್ತಿಗೂ ಏನ್ ವ್ಯತ್ಯಾಸ ಅದ?
4: ಅಂದ್ರೆ ವರ್ಷ ವರ್ಷ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಇದೆ, ಟೆಕ್ನಿಕಲ್ ಆಗಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂತಿದ್ದಾರೆ, ಮತ್ತ ಹಾರ್ಟಿಕಲ್ಚರ್ ಅಲ್ಲಿ ಇರ್ಬೋದು, ಫ್ಲೋರಿಕಲ್ಚರ್ ಇರ್ಬೋದು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಈಗ ಚಿತ್ತೆಗಳದ್ದಿರ್ಬೋದು, ಈ ತರ ಎಲ್ಲ ಅಗ್ರಿಕಲ್ಚರ್ ಅಲ್ಲದೆ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದಿದ್ದಾರೆ.
1: ಖುಷಿ ಆಯ್ತಾ ನೋಡಿ?
4: ಖುಷಿ ಆಗುತ್ತೆ, ಯಾಕಂದ್ರೆ ಅಲ್ಲಿರುವಂತಹ ಚಿತ್ತೆಗಳಲ್ಲಿ ಯಾವ್ಯಾವ ರೀತಿ ಪ್ರಭೇದಗಳಿವೆ, ಮತ್ತು ಅಲ್ಲಿರುವಂತಹ ಸಸ್ಯಗಳಿಂದ ಅದರಾಗಿಂದ ಯಾವ ರೀತಿ ಆಹಾರವನ್ನ ತಯಾರಿಸ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಬಳಸ್ತಾರೆ, ಇವೆಲ್ಲದರ ಬಗ್ಗೆನೂ ಇನ್ಫಾರ್ಮೇಶನ್ ಸಿಕ್ಕಿದೆ. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಎದಕ್ಕೆ ಯೂಸ್ ಆಗತ್ತೆ ಅಂದ್ರೆ, ರಾಸಾಯನಿಕ ಕೃಷಿಯನ್ನ ಬಳಸುವುದರಿಂದ ಕೃಷಿಯನ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೂಸ್ ಆಗುತ್ತೆ ಮೇಡಮ್.
1: ಧನ್ಯವಾದ. ಮತ್ತೊಬ್ಬ ಯುವತಿ ಇದಾರೆ, ತನ್ನ ಹೆಸರು?
5: ಜ್ಯೋತಿ ಪಾಟೀಲ್.
1: ಜ್ಯೋತಿ, ಎಲ್ಲಿಂದ ಬಂದಿರಿ?
5: ಬೆಳಗಾವಿ.
1: ಏನೇನ್ ಮಾಡಿದ್ರಿ, ಏನೇನ್ ಮಾಡಿದ್ರಿ ಕೃಷಿ ಮೇಳದೊಳಗ?
5: ಕೃಷಿ ಮೇಳದೊಳಗ ಯಾವ ತರ ವೆಹಿಕಲ್ ಒಳಗ ಯಾವ ತರ ಮಷಿನ್ ಗಳೆಲ್ಲ ಯೂಸ್ ಮಾಡ್ಕೋಬೇಕಂತ ನೋಡಿದ್ವಿ. ಹೊಸ ಆಗಿರೋಂತವ್ರನ್ನ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಗೊಬ್ಬರಗಳೆಲ್ಲ ಯಾವ ರೀತಿ ನಾವು ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ, ರಾಸಾಯನಿಕನ ಕಡಿಮೆ ಮಾಡ್ಕೊಂಡು
1: ಅಂದ್ರೆ ಸಾವಯವ ಕೃಷಿಯತ್ತ ತಮ್ಮ ಗಮನ. ಒಳ್ಳೇದಾಗ್ಲಿ ಜ್ಯೋತಿ. ಕುಮಾರ್, ರೇಖಾ, ಬಹಳ ಖುಷಿ ಅನಿಸ್ತು ಕೃಷಿ ಮೇಳ ನೋಡಿದಾಗ. ಸಾಕಷ್ಟು ಜನರ ಒಂದು ಬಹಳ ತೀವ್ರ ಸ್ಪಂದನೆಯಾದ ಜನರು ಹಂಗ ಬಾರ್ದು ಬರ್ಲಿಕ್ಕತ್ತಾರ ಇವತ್ತ ನಾಳೆ ನಾಡಿದ್ದು ಕೂಡ ಕೃಷಿ ಮೇಳ.
5: ನಾಳೆ ರವಿವಾರ, ಇನ್ನೂ ತುಂಬಾ ಜನ ಸಾಗರವೇ ಹರಿದು ಬರ್ತದೆ ಈ ಕೃಷಿ ಮೇಳಕ್ಕೆ. ಮತ್ತೊಮ್ಮೆ ನಾವು ಇನ್ನೂ ಅಷ್ಟು ಜನ ಹೆಚ್ಚೆಚ್ಚು ಬರ್ಲಿ ಅಂತೇಳಿ ಹಾರೈಸೋಣ ಮಾಯಾ.
2: ಹಾ, ಖಂಡಿತ ಸುರೇಖಾ ಅವರೇ, ತಾವು ಹೇಳ್ತಾ ಇರೋದು ನಿಜಕ್ಕೂ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕೃಷಿ ಮೇಳ ನೋಡಿದ್ರೆ ಇದು ನಾಲ್ಕು ದಿನ ಕೃಷಿ ಮೇಳ ಸಾಕಾಗೋದಿಲ್ಲ. ಈ ಜನ ಸಂದಣಿ, ಈ ಜನ ಆಸಕ್ತಿ ವಹಿಸ್ತಾ ಇರೋದನ್ನ ನೋಡಿದ್ರೆ ಈ ಕೃಷಿ ಮೇಳ 2026 ಒಂದು ಉತ್ತಮ ಜ್ಞಾನ ವೇದಿಕೆ ಆಗಿದೆ. ಸೆಪ್ಟೆಂಬರ್ 25-28 ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ನಿನ್ನೆಯಿಂದನೂ ಇದು ನಡೀತಾ ಇದೆ. ಜನ ಇವತ್ತಂತರೂ ತುಂಬಾ ಸಾಕಷ್ಟು ಜನ ಇಲ್ಲಿ ಹರಿದು ಬರ್ತಾ ಇದ್ದಾರೆ. ರೈತರು, ಕೃಷಿ ಆಸಕ್ತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಇನ್ನೂ ಹೆಚ್ಚಾಗಿ ಮತ್ತೆ ಈ ವಿಜ್ಞಾನ ರೈತನ ಕೈ ಸೇರಿದಾಗ ಕೃಷಿ ಸಮೃದ್ಧಿ ಆಗ್ತದೆ, ರೈತನ ಸಮೃದ್ಧಿ ಆದಾಗ ನಾಡು ಸಮೃದ್ಧಿ ಆಗ್ತದೆ. ಕೃಷಿ ಬೆಳೆಯಲ್ಲಿ ರೈತ ಸಮೃದ್ಧನಾಗಲಿ, ನಮ್ಮ ನಾಡು ಸಮೃದ್ಧವಾಗ್ಲಿ ಅಂತ ಈ ಮೂಲಕ ಹಾರೈಸ್ತಾ ನಾವು ಮಾಯಾ ಅವರೇ ಈಗ ಹೊತ್ತಾಯ್ತು, ನಾವು ಕಾರ್ಯಕ್ರಮ ಮುಗಿಸೋದು. ತಮ್ಮ ಕೊನೆಯ ಮಾತು ನಮ್ಮ ರೈತ ಬಾಂಧವರಿಗೆ.
1: ನಾವು ನಮ್ಮ ಶ್ರೋತೃ ಬಾಂಧವರಿಗೆ ಕೃಷಿ ಮೇಳ 2026 ಒಂದು ಚಿತ್ರಣವನ್ನ ಕೊಟ್ಟಿವಿ. ಬಹುಶಃ ತಮ್ಮ ಮನೆಯೊಳಗ ಕೂತು ಕೃಷಿ ಮೇಳ ಹೆಂಗ ನಡೆದದ ಅನ್ನೋದನ್ನ ಅವರು ವೀಕ್ಷಿಸಿದ್ರು, ಕೇಳಿದ್ರು ಅಂತ ಹೇಳ್ತೀವಿ.
2: ನಾಳೆನೂ ಕೂಡ ನಮ್ಮ ಕೃಷಿ ನೇರ ಪ್ರಸಾರ, ಇದು ಕೃಷಿ ಮೇಳದ ನೇರ ಪ್ರಸಾರ ಇರುತ್ತೆ. ಅದನ್ನ ತಾವು ಹೇಳಿ ನಮ್ಮ ರೈತ
1: ಶ್ರೋತೃ ಬಾಂಧವರು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಕೃಷಿ ಮೇಳ 2026 ಇವತ್ತು ನಾಳೆ ನಾಡಿದ್ದು ಕೂಡ ನಡೀತಾ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ.

ಕೇಳುಗರೆ, ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ನೆರವು ಎಂಕೆ ಬೈಜು, ಉಮೇಶ್ ತಲವಾಯಿ ಹಾಗೂ ನದೀಮ್ ಅಣ್ಣಿಗೇರಿ. ಸಹಕಾರ ರಾಕಿ ಹಾನ್ಗಲ್, ಸುಮಾ ಸುರೇಶ್, ಅನಂತ್ ಪಾಟೀಲ್, ತ್ರಿವೇಣಿ ಬಟಗೇರಿ, ಮಧುಕೇಶ್ ಖಾನಾಪುರ್, ಸತೀಶ್ ಬೂದಪ್ಪನವರ್ ಹಾಗೂ ಅಪೂರ್ವ ಕುಲಕರ್ಣಿ.

0: ಆಕಾಶವಾಣಿ ಧಾರವಾಡ.
1: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to September 30th, 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairying, Government of India.
2: गणरायाच्या प्रसादाची लगबग सुरू झालीये, मग काळजी कसली करताय?
3: जेव्हा सोबत असतो गोकुळच्या शुद्धतेचा विश्वास, तेव्हा बाप्पांचा प्रसाद बनतो आणखी खास.
2: आजच घरी आणा गोकुळचे दूध, तूप, श्रीखंड, पेढा आणि बासुंदी. गणेशोत्सवातील प्रत्येक क्षण बनवा आनंदी.
3: लक्षात ठेवा, शुद्धता म्हणजे गोकुळ, आपल्या मातीतला आपला ब्रँड.
4: आकाशवाणी बेंगळूरु.
5: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
6: ಮನುಷ್ಯ ಕುಲದ ಅನ್ನದ ಬಟ್ಟಲು.
7: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸಮರ್ಪಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
5: ಆಕಾಶವಾಣಿ ಈಗ ಒಂದು ಪ್ರಕಟಣೆ. ಸಮಯ 1:10 ಸರಿಯಾಗಿ. ಕನ್ನಡದಲ್ಲಿ ವಾರ್ತೆಗಳು.
6: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
5: ಜೀವನವೆಂಬುದು ಒಂದು

0: ನಾಣ್ಯವಿದ್ದಂತೆ
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ಧಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್, ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಧ್ವನಿ ಮತ್ತು ಪ್ರಾತಿನಿಧ್ಯ ಖಚಿತಪಡಿಸಿಕೊಳ್ಳಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಯ ಅಗತ್ಯವಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 81ನೇ ಅಧಿವೇಶನದಲ್ಲಿ G77 ವಿದೇಶಾಂಗ ಸಚಿವರ 50ನೇ ವಾರ್ಷಿಕ ಸಭೆಯಲ್ಲಿ ಭಾರತದ ಹೇಳಿಕೆಯನ್ನು ಮಂಡಿಸಿದ ಅವರು, ಅಭಿವೃದ್ಧಿ ಕೇಂದ್ರಿತ ಬಹುಪಕ್ಷೀಯತೆಯನ್ನು ಮುನ್ನಡೆಸುವಲ್ಲಿ G77ನ ನಿರಂತರ ಪ್ರಸ್ತುತತೆಯನ್ನು ಒತ್ತಿ ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಪರಿಣಾಮಗಳು ಮತ್ತು ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಸಾಗರ ವಲಯ ಭದ್ರತೆಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆ ಸಂಪನ್ಮೂಲಗಳು ಎಲ್ಲ ದೇಶಗಳಿಗೆ ಪ್ರಜಾಸತ್ತಾತ್ಮಕವಾಗಿ ದೊರೆಯಬೇಕು. ಸುರಕ್ಷತೆ, ನಂಬಿಕೆ, ಮಾನವನ ಸಾಮರ್ಥ್ಯ ಹಾಗೂ ಸಮಾಜಕ್ಕೆ ಒಳಿತಾಗುವ ಆರ್ಥಿಕ ಬೆಳವಣಿಗೆಗೆ ಕೃತಕ ಬುದ್ಧಿಮತ್ತೆ ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗಬೇಕು ಎಂದು ಹೇಳಿದರು. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಹಾಗೂ ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು 2.42 ಲಕ್ಷಕ್ಕೂ ಅಧಿಕ ಕುಂದುಕೊರತೆಗಳನ್ನು ಪರಿಹರಿಸಿದ್ದು, ಇವುಗಳ ಇತ್ಯರ್ಥಕ್ಕೆ ಸರಾಸರಿ 13 ದಿನಗಳ ಸಮಯ ತೆಗೆದುಕೊಂಡಿವೆ. ಶ್ರೇಯಾಂಕ ಪಟ್ಟಿಯಲ್ಲಿ ಅಂಚೆ ಇಲಾಖೆ, ದೂರಸಂಪರ್ಕ ಇಲಾಖೆ ಹಾಗೂ ಹಣಕಾಸು ಸೇವೆಗಳ ಇಲಾಖೆ ವಿಮಾ ವಿಭಾಗ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿವೆ. ಅದೇ ರೀತಿ ಬಿ ಗುಂಪಿನ ವಿಭಾಗದಲ್ಲಿ ಉಕ್ಕು ಸಚಿವಾಲಯ, ಹಡಗು ಸಾರಿಗೆ ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯಗಳು ಮುಂಚೂಣಿಯಲ್ಲಿವೆ. ಕಳೆದ ತಿಂಗಳು 1.38 ಲಕ್ಷಕ್ಕೂ ಅಧಿಕ ಹೊಸ ಬಳಕೆದಾರರು ನೋಂದಾಯಿಸಿಕೊಂಡಿದ್ದು, ಪಶ್ಚಿಮ ಬಂಗಾಳದಿಂದ ಗರಿಷ್ಠ ಸಂಖ್ಯೆಯ ನೋಂದಣಿಗಳು ನಡೆದಿವೆ. ಇಲಾಖೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 49ನೇ ವರದಿಯನ್ನು ಇದೇ ವೇಳೆ ಬಿಡುಗಡೆ ಮಾಡಿದ್ದು, ಕಳೆದ ತಿಂಗಳು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಂದ 98,000ಕ್ಕೂ ಅಧಿಕ ಪ್ರಕರಣಗಳನ್ನು ಸ್ವೀಕರಿಸಿ 79,000ಕ್ಕೂ ಹೆಚ್ಚು ಕುಂದುಕೊರತೆಗಳನ್ನು ಪರಿಹರಿಸಿವೆ ಎಂದು ವರದಿ ತಿಳಿಸಿದೆ. ಬೆಂಗಳೂರಿನಲ್ಲಿಂದು ಎನ್ಡಿಎ ಪ್ರಮುಖರ ಸಭೆ ಪ್ರಗತಿಯಲ್ಲಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದಾರೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ

0: ಕ್ಷೇತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡಾ 19ರಷ್ಟಿದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡಾ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಜನ್ಮದಿನ. ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಡಾ ಮನಮೋಹನ್ ಸಿಂಗ್ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಜನ್ಮದಿನದಂದು ಗೌರವಪೂರ್ವಕ ನಮನಗಳು. ಅವರು ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಕಳೆದಿದ್ದು ದೇಶಕ್ಕೆ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಹರಿಯಾಣದ ಮಾನೇಸರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ ವರ್ಮ ಪಾಲ್ಗೊಂಡರು. ಇದೇ ವೇಳೆ ಸ್ವಚ್ಛ, ಸುಸ್ಥಿರ ಮತ್ತು ಸ್ವಾವಲಂಬಿ ಸಾರಿಗೆ ವ್ಯವಸ್ಥೆಯತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೂಪಿಸಲಾದ ಪ್ರಮುಖ ಉಪಕ್ರಮ PM-eDrive ಯೋಜನೆಯ ಕುರಿತು ಉದ್ಯಮ ವಲಯದ ಸಂವಾದ ನಡೆಯಿತು. HD ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಕೃಷಿ ಆಧುನೀಕರಣಕ್ಕಾಗಿ ವಿಶ್ವಾಸಾರ್ಹ ಮತ್ತು ಪ್ರಮಾಣೀಕೃತ ಉಪಕರಣಗಳನ್ನು ಒದಗಿಸುವ ಮೂಲಕ ರೈತರಿಗೆ ಬೆಂಬಲ ನೀಡುವ ಗುರಿ ಹೊಂದಿರುವ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ಸೌಲಭ್ಯವನ್ನು ಉದ್ಘಾಟಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಮಹಿಳಾ ಕಬಡ್ಡಿ ತಂಡ 2018ರ ಚಾಂಪಿಯನ್ ಇರಾನ್ ತಂಡವನ್ನು 37-34 ಅಂಕಗಳ ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಬಳಿಕ ಮಾತನಾಡಿದ ಭಾರತ ಕಬಡ್ಡಿ ತಂಡದ ನಾಯಕಿ ಪುಷ್ಪಾ ರಾಣಾ, ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ ಗೇಮ್ಸ್ಗಳಲ್ಲಿ ಕಬಡ್ಡಿ ತಂಡವನ್ನು ಸೇರಿಸುವಂತೆ ಕರೆ ನೀಡಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಮಹಿಳೆಯರ ಸಿಂಗಲ್ಸ್ ಸ್ಕ್ವಾಷ್ ವಿಭಾಗದಲ್ಲಿ ಭಾರತದ ಅನಾ ಹತ್ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ಧ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ಗಳು ಬೆಳ್ಳಿ ಪದಕ ಗಳಿಸಿದ್ದಾರೆ. ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ತಂಡ 1763 ಅಂಕಗಳನ್ನು ಗಳಿಸಿತು. ಚಿನ್ನದ ಪದಕ ಗೆದ್ದ ಚೀನಾ 1773 ಹಾಗೂ ಕಜಕಿಸ್ತಾನ 1754 ಅಂಕ ಗಳಿಸಿ ಕಂಚಿನ ಪದಕ ಗಳಿಸಿತು. ವೈಯಕ್ತಿಕ ವಿಭಾಗದಲ್ಲಿ ತಿಲೋತ್ತಮ್ ಸೇನ್ 337.3 ಅಂಕ ಗಳಿಸಿ 4ನೇ ಸ್ಥಾನ ಪಡೆದು ಕಂಚಿನ ಪದಕದಿಂದ ವಂಚಿತರಾದರು. ವಿದರ್ಶಾ ವಿನೋದ್ 5ನೇ ಸ್ಥಾನ ಪಡೆದರು. ಏಷ್ಯನ್ ಗೇಮ್ಸ್ 2026ರ ಪುರುಷರ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸಾವನ್ ಬರ್ವಾಲ್

ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕ್ರೀಡಾಪಟುವಿನ ಅಸಾಧಾರಣ ಸಾಧನೆ ನಾಲ್ಕು ದಶಕಗಳ ನಂತರ ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನ ಪದಕ ವೇದಿಕೆಗೆ ಭಾರತದ ಮರಳುವಿಕೆಯನ್ನು ಸೂಚಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಹಶಿ ಚೌಕ್ಸಿ ಅವರನ್ನು ರಾಷ್ಟಪತಿಯವರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ದಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಆಕಾಶವಾಣಿ ಸಮಯ ಸರಿಯಾಗಿ 1:20:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾತನಾಡುವವರು ಡಾ ಕೆ ಮಾಲತಿ.
2: ಹಬ್ಬಗಳ ಸಾಲು ಸಾಲು ಎಂದು ಗೃಹಿಣಿ ಕೈಚೀಲ ಹಿಡಿದು ಹೊರಟರೆ ಹಣ್ಣು ತರಕಾರಿಗಳ ಬೆಲೆ ದುಬಾರಿ. ಈರುಳ್ಳಿಯಂತೂ ಮನೆಯೊಳಗೆ ಮಾತ್ರವಲ್ಲ ಮನೆಯಾಚೆಗೂ ಕಣ್ಣೀರು ತರಿಸುತ್ತದೆ ಎಂದು ಮಧ್ಯಮ ವರ್ಗದ ಜನ ಗೊಣಗುಟ್ಟುತ್ತಾರೆ. ಇನ್ನೊಂದೆಡೆ ಹಣ್ಣು ತರಕಾರಿ ಬೆಳೆದ ರೈತನ ಸಂಕಷ್ಟ ಇನ್ನೊಂದು ರೀತಿ. ಕಳೆದ 20 ದಿನಗಳಲ್ಲಿ ಕಟಾವು ಮಾಡಿ ಮಾರಾಟ ಮಾಡಿದ ಹಣ್ಣು ತರಕಾರಿಗಳು ನನಗೆ ಬೊಗಸೆ ತುಂಬಾ ಹಣ ತರಲಿಲ್ಲ, ಈಗ ಎಷ್ಟೊಂದು ಬೆಲೆಯಾಗಿದೆ ಎಂದು ನಿಟ್ಟುಸಿರು ಬಿಡುತ್ತಾನೆ. ಈ ಇಬ್ಬರಿಗೂ ಸಮನ್ವಯ ತರುವುದು ಹೇಗೆ ಎಂಬ ಪ್ರಶ್ನೆಗೆ ಪರಿಹಾರ ಇಲ್ಲಿದೆ. ಇಬ್ಬರ ಬದುಕು ಹಸಿರಾಗಿರುವಂತೆ ಯೋಜಿಸಿರುವ ಕ್ರಮವೇ ಆಪರೇಷನ್ ಗ್ರೀನ್ ಯೋಜನೆ. 2018-19 ಸಾಲಿನಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದಿಂದ ಇದನ್ನು ಆರಂಭಿಸಲಾಗಿದೆ. ರೈತರಿಗೆ ಲಾಭ ಹೆಚ್ಚಿಸುವುದು ಮತ್ತು ಕೃಷಿ ಮಾರುಕಟ್ಟೆ ವಲಯವನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕೊರೋನಾ ಅವಧಿಯಲ್ಲಿ ರೈತರಿಗೆ ಗರಿಷ್ಠ ಪರಿಹಾರವನ್ನು ಒದಗಿಸಲು ಇದನ್ನು ಪ್ರಾರಂಭಿಸಲಾಯಿತು. ಶೀಘ್ರವಾಗಿ ನಾಶವಾಗುವ ಬೆಳೆಗಳ ಇಳುವರಿಯಲ್ಲಿ ರೈತರಿಗೆ ಲಾಭವನ್ನು ಒದಗಿಸುವುದು ಪ್ರಮುಖ ಧ್ಯೇಯವಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಟಿಒಪಿ ಬೆಳೆಗಳು ಅಂದರೆ ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆಗೆ ಮಾತ್ರ ಇದು ಅನ್ವಯವಾಗಿತ್ತು. ನಂತರ ಇದನ್ನು ಹಣ್ಣು ತರಕಾರಿಗಳವರೆಗೂ ವಿಸ್ತರಿಸಲಾಯಿತು. ಟಾಪ್ ಟು ಟೋಟಲ್ ಕಾರ್ಯಕ್ರಮ ರೈತರಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡುವುದು ಮತ್ತು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ತರಕಾರಿ ಸಿಗುವಂತೆ ವ್ಯವಸ್ಥೆಗೊಳಿಸುವುದು ಅಂದರೆ ಬೆಲೆಯಲ್ಲಿ ಸ್ಥಿರತೆ ಸಾಧಿಸುವುದು, ಕೊಯ್ಲು ನಂತರದ ನಷ್ಟವನ್ನು ಕಡಿಮೆ ಮಾಡುವುದು, ರೈತರನ್ನು ನೇರವಾಗಿ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಘಟಕಗಳಿಗೆ ಜೋಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ವಾಸ್ತವ ಬೇಡಿಕೆ ಮತ್ತು ಪೂರೈಕೆಯ ಅಂಕಿಅಂಶಗಳನ್ನು ಗಮನಿಸಿ ರೈತನು ಸೂಕ್ತ ನಿರ್ಧಾರ ಕೈಗೊಳ್ಳುವ ಮಾರುಕಟ್ಟೆಯ ಕೌಶಲ್ಯವನ್ನು ವೃದ್ಧಿಗೊಳಿಸಿಕೊಳ್ಳಲಾಗುವುದು. ರೈತರೊಂದಿಗೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೃಷಿ ಲಾಜಿಸ್ಟಿಕ್ಸ್ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲು ಸಹಾಯಧನ ನೀಡಲಾಗುತ್ತದೆ. ಟಾಪ್ ಕ್ಲಸ್ಟರ್ಸ್ಗಳಲ್ಲಿ ಸರಿಯಾದ ಉತ್ಪಾದನಾ ಯೋಜನೆ ಮತ್ತು ಎರಡು ಬಳಕೆಯ ಪ್ರಭೇದಗಳನ್ನು ಪರಿಚಯಿಸುವ ಮೂಲಕ ಉತ್ಪಾದಕರು ಮತ್ತು ಗ್ರಾಹಕರಿಗೆ ಬೆಲೆ ಸ್ಥಿರೀಕರಣಗೊಳಿಸುವುದು, ಆಹಾರ ಸಂಸ್ಕರಣಾ ಸಾಮರ್ಥ್ಯಗಳಲ್ಲಿ ಹೆಚ್ಚಳ ಮತ್ತು ಉತ್ಪಾದನಾ ಸಮೂಹಗಳೊಂದಿಗೆ ದೃಢವಾದ ಸಂಪರ್ಕದೊಂದಿಗೆ ಉನ್ನತ ಮೌಲ್ಯ ಸರಪಣಿಯಲ್ಲಿ ಮೌಲ್ಯವರ್ಧನೆಗೊಳಿಸುವುದು, ಅಗ್ರ ಬೆಳೆಗಳ ಬೇಡಿಕೆ ಮತ್ತು ಪೂರೈಕೆ ಮತ್ತು ಬೆಲೆಯ ಕುರಿತು ನೈಜ ಸಮಯದ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಒಟ್ಟುಗೂಡಿಸಲು ಮಾರುಕಟ್ಟೆ ಗುಪ್ತಚರ ಜಾಲವನ್ನು ಸ್ಥಾಪಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಬೆಲೆ ಸ್ಥಿರೀಕರಣ ಕ್ರಮಗಳನ್ನು ಅನುಷ್ಠಾನ

0: ಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ನಾಫೆಡ್ ಅಂದರೆ ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತದೆ. ಸಚಿವಾಲಯವು ನಿರ್ಧರಿಸಿದ ಕ್ರಮಗಳ ಸರಣಿಯಲ್ಲಿ ಅಲ್ಪಾವಧಿ ಬೆಲೆ ಸ್ಥಿರೀಕರಣ ಕ್ರಮ ಮತ್ತು ದೀರ್ಘಾವಧಿಯ ಸಮಗ್ರ ಮೌಲ್ಯ ಸರಪಳಿ ಅಭಿವೃದ್ಧಿ ಯೋಜನೆಗಳು ಪ್ರಾಮುಖ್ಯತೆ ಪಡೆದು ಚಾಲನೆಗೊಳ್ಳುತ್ತವೆ. ಬಾಳೆಹಣ್ಣು, ಮಾವು, ಪೇರಳೆ, ಕಿವಿ, ಲಿಚಿ, ಮೋಸಂಬಿ, ಕಿತ್ತಳೆ, ನಿಂಬೆ, ಪಪ್ಪಾಯಿ, ಅನಾನಸ್, ದಾಳಿಂಬೆ, ಹಲಸು, ಸೇಬು, ಬಾದಾಮಿ, ಸಿಹಿ ಆಲೂಗಡ್ಡೆ, ಸಪೋಟ, ಪ್ಯಾಷನ್ ಹಣ್ಣು ಇತ್ಯಾದಿಗಳು. ತರಕಾರಿಗಳಲ್ಲಿ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆಗಳೊಂದಿಗೆ ಫ್ರೆಂಚ್ ಬೀನ್ಸ್, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಸೌತೆಕಾಯಿ, ಬಟಾಣಿ, ದೊಡ್ಡ ಏಲಕ್ಕಿ, ಕುಂಬಳಕಾಯಿ, ಶುಂಠಿ, ಅರಿಶಿನ, ಎಲೆಕೋಸು ಮುಂತಾದವು. ಕೃಷಿ ಸಚಿವಾಲಯ ಅಥವಾ ರಾಜ್ಯ ಸರ್ಕಾರದ ಶಿಫಾರಸಿನ ಆಧಾರದ ಮೇಲೆ ಭವಿಷ್ಯದಲ್ಲಿ ಯಾವುದೇ ಇತರ ಹಣ್ಣು ತರಕಾರಿಗಳನ್ನು ಇಲ್ಲಿ ಸೇರಿಸಬಹುದಾಗಿದೆ. ಬೇಗನೆ ಹಾಳಾಗಬಹುದಾದ ಈ ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಿಸಿಡಲು ಮತ್ತು ಸೂಕ್ತ ಮಾರಾಟಕ್ಕಾಗಿ ಸಾಗಾಣಿಕೆ ವೆಚ್ಚ ಮತ್ತು ಉತ್ಪಾದನಾ ವೆಚ್ಚದ ಭಾರವನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರವು 500 ಕೋಟಿ ರೂಗಳನ್ನು ಮೀಸಲಿಟ್ಟಿದೆ. ಒಟ್ಟು ವೆಚ್ಚದ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಫೆಡರೇಷನ್, ಸ್ವಸಹಾಯ ಸಂಘ ಮತ್ತು ಆಹಾರ ಸಂಸ್ಕರಣಾ ಕಂಪನಿಗಳು ಅನುದಾನ ಪಡೆಯುತ್ತವೆ. ಈ ಯೋಜನೆಯು ರೈತರಿಗೆ ಮಾತ್ರವಲ್ಲದೆ ಗ್ರಾಹಕರಿಗೂ ಪ್ರಯೋಜನ ನೀಡುತ್ತದೆ. ರೈತರು ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಇದರಿಂದ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಜೊತೆಗೆ ಅನಾವಶ್ಯಕ ಮಧ್ಯವರ್ತಿಗಳ ವೆಚ್ಚದ ಭಾರವೂ ಇಲ್ಲವಾಗುತ್ತದೆ. ಈ ಯೋಜನೆಯಿಂದ ರೈತರಿಗೆ ಲಭ್ಯವಾಗುವ ಪ್ರಮುಖ ಉಪಯೋಗಗಳನ್ನು ಹೀಗೆ ಕ್ರೋಢೀಕರಿಸಬಹುದು. ಆಪರೇಷನ್ ಗ್ರೀನ್ ಮೂಲಕ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು. ಅನಿವಾರ್ಯವಾಗಿ ಕಡಿಮೆ ಬೆಲೆಗೆ ಮಾರಿ ನಷ್ಟಕ್ಕೆ ಸಿಲುಕಬಾರದು. ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು, ರೈತರ ಆದಾಯ ಹೆಚ್ಚಿಸಲು ಮತ್ತು ಗರಿಷ್ಠ ಪ್ರಯೋಜನ ನೀಡುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ. ಒಟ್ಟು ವೆಚ್ಚದ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ ಅಥವಾ ಗೋದಾಮುಗಳಲ್ಲಿ ಸಂಗ್ರಹಿಸಿಡುವ ಸೌಲಭ್ಯವಿದೆ. ಇಂತಹ ಮಳಿಗೆಗೆ 50%ರಷ್ಟು ಸಹಾಯಧನದ ವ್ಯವಸ್ಥೆ ಮಾಡಲಾಗಿದೆ. ನ್ಯಾಯಯುತ ಬೆಲೆ ಒದಗಿಸಲು 500 ಕೋಟಿ ರು ಮೀಸಲಾಗಿ ಇಡಲಾಗಿದೆ. ಮುಖ್ಯವಾಗಿ ಇದರ ಪ್ರಯೋಜನ ಪಡೆಯುವ ಸಂಸ್ಥೆಗಳೆಂದರೆ ಆಹಾರ ಸಂಸ್ಕರಣಾ ಘಟಕ, ರೈತ ಉತ್ಪಾದಕ ಸಂಸ್ಥೆ, ಸಹಕಾರ ಸಂಘಗಳು, ರೈತರು, ಬೆಳೆಗಳ ರಫ್ತುದಾರರು, ಪರವಾನಗಿ ಪಡೆದ ಕಮಿಷನ್ ಏಜೆಂಟ್, ರಾಜ್ಯ ಮಾರ್ಕೆಟಿಂಗ್ ಅಸೋಸಿಯೇಷನ್, ಸಂಸ್ಕರಣೆ ಮತ್ತು ಮಾರುಕಟ್ಟೆಯ ಚಿಲ್ಲರೆ ವ್ಯಾಪಾರಿಗಳು ಇಲ್ಲಿ ಸೇರುತ್ತಾರೆ. ಉತ್ಪಾದನಾ ಅಂಕಿಅಂಶಗಳ ಪ್ರಕಾರ ದೇಶದ ಜಿಲ್ಲೆಗಳಲ್ಲಿ ಸರಾಸರಿ 6,000 ಹೆಕ್ಟೇರ್ ಭೂಮಿಯಲ್ಲಿ 1.20 ಲಕ್ಷ ಟನ್ ತರಕಾರಿಗಳನ್ನು ಉತ್ಪಾದಿಸಲಾಗುವುದರಿಂದ ಈ ಸವಲತ್ತು ಅವಶ್ಯಕವೂ ನ್ಯಾಯಯುತವೂ ಆಗಿದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯ. ವಾಸಸ್ಥಳದ ಪುರಾವೆ ನೀಡಲು ವಿದ್ಯುತ್ ಬಿಲ್, ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಸಲ್ಲಿಸಬಹುದು. ಪ್ಯಾನ್ ಕಾರ್ಡ್ ಹೊಂದಿರಬೇಕು. ಮೊಬೈಲ್ ಸಂಖ್ಯೆ ಹೊಂದಿರಬೇಕು, ಏಕೆಂದರೆ ಎಲ್ಲಾ ಮಾಹಿತಿಯು ಸಂದೇಶದ ಮೂಲಕ ಬರುತ್ತದೆ. ಯಾವುದೇ ರೈತರು ಈ ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸಬಯಸಿದರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನಂತರ ಅಲ್ಲಿ ಆಪರೇಷನ್ ಗ್ರೀನ್ ಯೋಜನೆಯ ಸಬ್ಸಿಡಿ ಅರ್ಜಿ ಫಾರಂ ತೆರೆಯಬೇಕು. ಈ ಫಾರಂನಲ್ಲಿ ಅರ್ಜಿದಾರರಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಯನ್ನು ಕೇಳಲಾಗುತ್ತದೆ. ಅದನ್ನು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟನ್ ಬಟನ್ ಒತ್ತಬೇಕು. ಅರ್ಜಿ ಸ್ವೀಕರಿಸಿದ ನಂತರ ರೈತರ ಸಬ್ಸಿಡಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು.
1: ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ

0: ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
3: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
4: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
3: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
3: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
5: ದೇಶದ ಸೇವೆಗೆ ನಿಲ್ಲಬೇಕು.
6: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 1:30. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ KS ಚಿತ್ರ ಅವರ ಧ್ವನಿಯಲ್ಲಿ ಸಂಭ್ರಮ ಚಿತ್ರದಿಂದ ಆಯ್ದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೇ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ ಸರಿಯಾಗಿ 1:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ, ಬಿಎಸ್ ಹಿರಿಯ ಪತ್ರಕರ್ತರು.
2: ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಕ್ ಇನ್ ಇಂಡಿಯಾ ಅಭಿಯಾನದ ಬಗೆಗಿನ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹೂಡಿಕೆ ಸಲಹೆಗಾರರು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಭಾರತವನ್ನ ಜಾಗತಿಕ ತಯಾರಿಕಾ ಕೇಂದ್ರವನ್ನಾಗಿಸುವ ನಿಟ್ಟಿನಲ್ಲಿ 2014 ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನ ಶುರು ಮಾಡಲಾಯಿತು. ನಮ್ಮ ಆಂತರಿಕ ಉತ್ಪಾದನೆ ಹೆಚ್ಚಿಸುವಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿಸುವಲ್ಲಿ ಆಮದು ಅವಲಂಬನೆ ಏನಿತ್ತು ಅದನ್ನ ಕಡಿಮೆ ಮಾಡುವಲ್ಲಿ ಈ ಮೇಕ್ ಇನ್ ಇಂಡಿಯಾ ಮಹತ್ವದ ಒಂದು ಕೊಡುಗೆಯನ್ನ ನೀಡಿದೆ. ಈ ಒಂದು 12 ಹಾದಿಯನ್ನ ತಾವು ಹೇಗೆ ನೋಡ್ತೀರಿ ಅಂತ?
3: ಇದರಲ್ಲಿ ಬಹಳ ಒಂದು ವಿಶೇಷತೆ ಏನಂತಂದ್ರೆ, ನಮ್ಮ ದೇಶಕ್ಕೆ 1947 ಏನು ಸ್ವಾತಂತ್ರ್ಯ ಸಿಕ್ತು ಅದಾದ್ಮೇಲೆ 1947 ಇಂದ 1991 ವರೆಗೆ ಭಾರತ ದೇಶನ ಒಂದು ರೀತಿಯಲ್ಲಿ ನೋಡೋದಾದ್ರೆ, 91 ನಮ್ದೇನೊಂದು ಓಪನ್ ಎಕನಾಮಿಕ್ ಪಾಲಿಸಿ ಬಂತು, ಇನ್ನು ಲಿಬರಲೈಸೇಷನ್ ಗ್ಲೋಬಲೈಸೇಷನ್, ಅಲ್ಲಿಂದ ತಗೊಂಡಿರುವಂತ ಕೆಲವೊಂದು ನಿರ್ಧಾರ, ದಿಟ್ಟ ನಿರ್ಧಾರ ಅಂತಾನೆ ಹೇಳ್ಬೋದಾಗಿನ ಒಂದು ಸರ್ಕಾರ. ಯಾಕಂದ್ರೆ ಆಲ್ಮೋಸ್ಟ್ ಭಾರತ ದೇಶ ಒಂದು ಬ್ಯಾಂಕ್ರಪ್ಸಿಗೆ ಹೋಗುವಂತ ಪರಿಸ್ಥಿತಿಯಿಂದ ಏನೊಂದು ಇವಾಲ್ವ್ ಆಯ್ತು ಅಂತದ್ರಲ್ಲಿ ನಮ್ಮಲ್ಲಿ ಬಹಳಷ್ಟು ಹೊರಗಡೆಯಿಂದ ಹೂಡಿಕೆಗಳು ನಮ್ಮ ದೇಶಕ್ಕೆ ಬರುವಂತ ಒಂದು ಅವಕಾಶ ಸಿಕ್ತು ಗ್ಲೋಬಲೈಸೇಷನ್ ಇಂದ. ಇದರಲ್ಲಿ ಆಗ ಒಂದು ಯೋಚನೆ ಮಾಡ್ತಾ ಇರುವಂತ ರೀತಿಯಲ್ಲಿ ಏನಾಯ್ತು ಅಂತಂದ್ರೆ, ಕೆಲವೊಂದು ಸೆಕ್ಟರ್ಗಳು, ಸ್ಪೆಷಲಿ ಸರ್ವಿಸ್ ಸೆಕ್ಟರ್, ಅದರಲ್ಲಿ ಐಟಿ ಸೆಕ್ಟರ್ ಆಗಿರ್ಬೋದು, BPO ಆಗಿರ್ಬೋದು, ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಗಣನೀಯವಾದಂತ ಒಂದು ಏರಿಕೆಯನ್ನು ಕಾಣಿಸ್ತು. ಸೊ ಅಂತ ಒಂದು ಸ್ಥಿತಿಯಿಂದ 1991 2014 ಇನ್ನೊಂದು ಘಟ್ಟ ಅಂತ ಹೇಳಿದ್ರೆ, 2014 2026 ಇನ್ನೊಂದು ಘಟ್ಟ ಅಂತ ಹೇಳ್ಬೋದು. ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿ ಅವರು ಏನೊಂದು ಮೇಕ್ ಇನ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಭಾರತ ದೇಶ ಒಂದು ಬಲಾಢ್ಯ ರಾಷ್ಟ್ರ ಜೊತೆ ಜೊತೆನೆ ಇವತ್ತು ಸುಮಾರು 150 ಜನಸಂಖ್ಯೆ ಇರುವಂತ ದೇಶದಲ್ಲಿ ಒಂದು ಕನ್ಸಂಪ್ಷನ್ ಏನಿದೆ, ಈ ಕನ್ಸಂಪ್ಷನ್ಗೆ ವಿ ಆರ್ ಸೋ ಮಚ್ ಡಿಪೆಂಡಿಂಗ್ ಆನ್ ದ ಇಂಪೋರ್ಟ್, ಅದನ್ನ ನಾವು ಮೇಕ್ ಇನ್ ಇಂಡಿಯಾ ಮೂಲಕ ಹೇಗೆ ಒಂದು ಸ್ವಾವಲಂಬಿ ಭಾರತ, ಆತ್ಮ ನಿರ್ಭರ್ ಭಾರತ ಮಾಡಬಹುದು ಅನ್ನೋದು ಕನ್ಸರ್ನ್ ಏನ್ ಕಾಣಿದ್ರು, ಅದು ಇವತ್ತು ನಮ್ಗೆ ಸುಮಾರಷ್ಟು ರಿಸಲ್ಟ್ ನಮ್ಗೆ ಅದು ಕಾಣಿಸ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ. ಇವತ್ತು ಭಾರತ ದೇಶ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೈನಾ ಪ್ಲಸ್ ಒನ್ ಅಂತ ತಗೊಂಡಾಗ ಭಾರತ ದೇಶ ಒಂದು ಹ್ಯೂಮನ್ ರಿಸೋರ್ಸ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಭಾರತ ಒಂದು ಗಣನೀಯವಾಗಿ ಬೆಳೀತಾ ಇದೆ. ಹಾಗಾಗಿ ಇದು ಒಂದು ಓವರ್ಆಲ್ GDPಗೂ ಸಹ ನಮಗೆ ಗ್ರೋತ್ನ ಕಾಣಿಸ್ತಾ ಇದೆ ಇದರಲ್ಲಿ.
2: ಮತ್ತೆ ಈ ಮೇಕ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ತಯಾರಿಸು, ವಿಶ್ವಕ್ಕಾಗಿ ತಯಾರಿಸು, ಅಂದರೆ ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅನುಸಾರ ವೈವಿಧ್ಯಮಯವಾದ ವಲಯದಲ್ಲಿ ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಲಾಗಿದೆ. ಅದು ರಕ್ಷಣೆ ಇರಬಹುದು, ಮತ್ತೆ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿರಬಹುದು, R&Dನಲ್ಲಿರಬಹುದು. ಇದರಲ್ಲಿ ಕೂಡ ನಮ್ಮ ಭಾರತೀಯ ವಿನ್ಯಾಸ ಮತ್ತೆ ಉತ್ಪಾದನೆ ಇವುಗಳಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟಿರೋದ್ರಿಂದ ಈಗ ನಾವು ನೋಡಿ ರೈಲ್ವೆನಲ್ಲಿ ವಂದೇ ಭಾರತ್ ಇದೆಯಲ್ಲ, ಅದು ಸೆಮಿ ಸ್ಪೀಡ್ ಟ್ರೈನು, ಮತ್ತೆ ಸಂಪೂರ್ಣವಾಗಿ ದೇಶೀಯವಾಗಿ ವಿನ್ಯಾಸ ಮಾಡಿ ಉತ್ಪಾದನೆ ಮಾಡಿರುವಂತಹ ಒಂದು ಅತ್ಯಂತ ಗುಣಮಟ್ಟದ ಒಂದು ವಸ್ತು ಅಂತ ಹೇಳ್ಬೋದು. ಅದು ನಮ್ಮ ಮೇಕ್ ಇನ್ ಇಂಡಿಯಾದ ಒಂದು ಮಾದರಿ ಅದು. ಸೊ ಇದನ್ನೆಲ್ಲ ನೋಡಿದ್ರೆ ಈಗ 2034 ಒಂದು ಮಾರ್ಕೆಟ್ ಗ್ರೋತ್ ನ ಒಂದು ಅಂದಾಜು ಮಾಡಲಾಗಿದೆ ಅಂತಂದ್ರೆ, ಒಂದು 2.7 ಡಾಲರ್ರಷ್ಟು ಈ ಮಾರ್ಕೆಟ್ ಗ್ರೋತ್ ಆಗಬಹುದು ಅನ್ನುವ ಒಂದು ಅಂದಾಜು. ಹಾಗೆಯೇ ಈ ನಮ್ಮ 2014-15 ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎಷ್ಟಿತ್ತು ಅಂತ ನಾವು ನೋಡೋದಾದ್ರೆ ಅದು ಈಗ 33% ಅದು ಹೆಚ್ಚಾಗಿರೋದನ್ನ ನಾವು ಕಾಣ್ತೀವಿ. ಹಾಗೆಯೇ ಲೋಕಲ್ ಡಿಮ್ಯಾಂಡ್ 26% ಹೆಚ್ಚಾಗಿರೋದನ್ನ ಕಾಣ್ತೀವಿ. ಸೊ ಒಟ್ಟಾರೆ ಈ ಒಂದು ಅಂಕಿಅಂಶಗಳನ್ನೆಲ್ಲ ನಾವು ಇಟ್ಟು ನೋಡೋದಾದ್ರೆ 2047 ನಮ್ದೇನು ವಿಕಸಿತ ಭಾರತ ಗುರಿ ಇದೆ, ಆ ಒಂದು ದಿಕ್ಕಿನಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಯಾವ ರೀತಿ ಕೊಡುಗೆ ನೀಡುತ್ತೆ ಅಂತ ತಾವು ಹೇಳ್ತೀರಿ?
3: ನೀವು ಹೇಳಿದಂಗೆ ಕೆಲವೊಂದಷ್ಟು ಉದಾಹರಣೆಗಳೇನು ಕೊಟ್ರಿ.

0: ಒಂದು ನಾನು ಪರ್ಸನಲ್ ಆಗಿ ಇತ್ತಿತ್ತಲಾಗಿ ಒಂದೇ ವಾರದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ನಾನು ಸುಮಾರು ದೇಶಗಳಲ್ಲಿ ಏನು ಟ್ರಾವೆಲ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಅದೇ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ಒಂದೇ ಭಾರತದಲ್ಲಿ ನೋಡಿದ್ರೆ. ಯಾಕಂದ್ರೆ ಬಹಳಷ್ಟು ಥರ ಅಂಕಿಅಂಶಗಳು ಹೇಳ್ಬೋದು, ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಐ ಥಿಂಕ್ ದಟ್ ಗಿವ್ಸ್ ಯು ಯುನೋ ಮೋರ್ ಅಂಡ್ ಮೋರ್ ಯುನೊ ಕ್ಲಾರಿಟಿ ಅಬೌಟ್ ವಾಟ್ ಈಸ್ ಇಟ್ ಈಸ್ ಅಂತ. ಇವತ್ತು ನಾವು ನೋಡಿದ್ರೆ ಭಾರತ ದೇಶ ಖಂಡಿತವಾಗ್ಲೂ, ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಒಂದಷ್ಟು ಬೇಸಿಕ್ಸ್ ಏನೋ ಇನ್ಫಾರ್ಮೇಶನ್, ಅಂದ್ರೆ ನಾವು ಏನಿವತ್ತು ವಿಕಸಿತ ಭಾರತ್ ಅಂತ ಏನ್ ಹೇಳ್ತೀವಿ, ಅಮೃತ್ ಕಾಲ ಅಂತ ಏನ್ ಕರಿತಾ ಇದೀವಿ, ಇದು ಯಾವುದೇ ದೇಶದ ಒಂದು ಬೆಳವಣಿಗೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬೆಳೀಲಿಲ್ಲ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಹಾಫ್ ಡೆವಲಪ್ಡ್ ನೇಷನ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ದೃಷ್ಟಿಯಿಂದ ವೆದರ್ ಇಟ್ ಈಸ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಇನ್ನು ರೈಲ್ವೆ ಆಗಿರ್ಬೋದು, ಏರೋಸ್ಪೇಸ್ ಆಗಿರ್ಬೋದು, ಮತ್ತೆ ಏನೋ ಇನ್ನಿತರದಂತ ಏನೋ ಫಾರ್ಮಾ ಇಂಡಸ್ಟ್ರಿ, ಮತ್ತೆ ಏನೋ ಸೋಲಾರ್ ಅಂಡ್ ಎನರ್ಜಿ ಆಗಿರ್ಬೋದು. ಸೊ ಎಲ್ಲಾದ್ರಲ್ಲೂ ನೋಡಿದ್ರೆ ಕಳೆದ 10-12 ವರ್ಷದಲ್ಲಿ ಪರ್ಸೆಂಟೇಜ್ ಅಲ್ಲಿ ತಗೊಂಡ್ರೆ ಕೆಲವೊಂದು ತುಂಬಾ 1-2% ಇಂದ ಇವತ್ತು ತಗೊಂಡ್ರೆ 30-40% ವರೆಗೂ ಜಂಪ್ ಆಗಿರೋದು ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಅಂತ ತಗೊಳ್ಳೋದಾದ್ರೆ ನಮ್ಮ ದೇಶದಲ್ಲಿ ನಾವು ಸುಮಾರು 40-60% ಅಷ್ಟು ಮೊಬೈಲ್ಗಳನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು ಇಂಪೋರ್ಟೆಡ್ ಮೊಬೈಲ್ ಆಗಿರ್ತಿತ್ತು, ಮೇಜರ್ಲಿ ಚೈನಾ ಸೆಟ್ಗಳು ಬರ್ತಾ ಇರೋವಂಥದ್ದು ಚೈನಾ ಮೇಡ್. ಬಟ್ ಇವತ್ತು ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲೇ ಉಪಯೋಗಿಸುವಂತಹ ಮೊಬೈಲ್ ಅಲ್ಲಿ 99.6% ಮೊಬೈಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಅರ್ಲಿಯರ್ ದಿಸ್ ಮನಿ ಯೂಸ್ ಟು ಗೋ ಔಟ್ ಸೈಡ್ ಇಂಡಿಯಾ, ನೌ ಇಟ್ ಈಸ್ ಕನ್ಸ್ಯೂಮ್ಡ್ ಹಿಯರ್ ಅಂಡ್ ಯೂಸ್ಡ್ ಹಿಯರ್. ಇದರಿಂದ ಏನಾಗಿದೆ, ಲಾಟ್ ಆಫ್ ಜಾಬ್ ಅಪರ್ಚುನಿಟಿಗಳು ಕ್ರಿಯೇಟ್ ಆಗ್ತಾ ಇದೆ. ಒಂದು ಸ್ಮಾಲ್ ಎಕ್ಸಾಂಪಲ್, ನಾನು ಟಾಟಾ ಎಲೆಕ್ಟ್ರಾನಿಕ್ಸ್ ಹತ್ರ ಹೋದಾಗ ಸುಮಾರು ಒಂದು 20,000 ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಆಗಿದೆ. ಮತ್ತೆ ಇದರಲ್ಲಿ ಎಂಪ್ಲಾಯ್ಮೆಂಟ್ ಯಾರಾಗಿದ್ದಾರೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರುವಂತ ರೈತರ ಮಕ್ಕಳು ಇವತ್ತಲ್ಲಿ ಕೆಲಸ ಮಾಡ್ತಾ ಇದಾರೆ, ಅಂದ್ರೆ ಜಾಬ್ ಕ್ರಿಯೇಷನ್ಗೂ ಹೆಲ್ಪ್ ಆಗಿದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ಮೊಬೈಲ್ ಐಫೋನ್ಸ್ ಆರ್ ಎಕ್ಸ್ಪೋರ್ಟಿಂಗ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಯುನೋ ಗ್ಲೋಬಲ್. ಒಟ್ಟಾರೆ ಹೇಳೋದೇ ಆದ್ರೆ ಈ ಒಂದು ಆತ್ಮ ನಿರ್ಭರ ಒಂದು ಪೊಸಿಷನ್ ನ ತಗೊಂಡು ಅಮೃತ್ ಕಾಲ್ ಅಂತ ಹೇಳುತ್ತೆ 1947 ಗೆ ವಿಕಸಿತ ಭಾರತ್ ಕಡೆಗೆ ಭಾರತ ದಾಪುಗಾಲ ಇಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಬರುವ ದಿನಗಳಲ್ಲಿ ಈ ಒಂದು ಎಂಟೈರ್ ಚೇಂಜಸ್ ನ ನಮ್ಮ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಜಾಬ್ ಕ್ರಿಯೇಷನ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಮತ್ತೆ ಹಾಗೇನೆ ಹೊಸ ಹೊಸ ನ್ಯೂ ಸ್ಟಾರ್ಟ್ಅಪ್ ಗಳಿಗೂ ಇದು ಹಾದಿ ಕೊಡ್ತಾ ಇದೆ ಅಂತ ಹೇಳ್ಬೋದು.
1: ಹೌದು, ತಾವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳಿದ್ರಿ, ಇವತ್ತು ಭಾರತ ಜಗತ್ತಿನಲ್ಲೇ ಎರಡನೇ ಸ್ಥಾನದಲ್ಲಿದೆ ಮೊಬೈಲ್ ಫೋನ್ಸ್ ಉತ್ಪಾದನೆಯಲ್ಲಿ. ಮತ್ತೆ 2014-15 ಸಾಲಿನಲ್ಲಿ ನಾವು ಸುಮಾರು 1,560 ಕೋಟಿ ಮೌಲ್ಯದಷ್ಟು ಮೊಬೈಲ್ ಅನ್ನ ಫೋನ್ಸ್ ಅನ್ನ ನಾವು ರಫ್ತು ಮಾಡ್ತಾ ಇದ್ರೆ, ಈಗ 2025-26 ಸಾಲಿನಲ್ಲಿ 2.6 ಲಕ್ಷ ಕೋಟಿಗೆ ಮೌಲ್ಯಕ್ಕೆ ಆ ರಫ್ತು ಪ್ರಮಾಣ ಏರಿಕೆ ಆಗಿರೋದನ್ನ ನಾವು ಕಾಣ್ತೀವಿ. ಇದು ಕೂಡ ನಮ್ಮ ಮೇಕ್ ಇನ್ ಇಂಡಿಯಾ ಅಭಿಯಾನದ ಒಂದು ಫಲಶ್ರುತಿ ಅಂತಾನೆ ಹೇಳಬಹುದು. ಮತ್ತೆ ರಕ್ಷಣಾ ವಲಯದ ಬಗ್ಗೆ ತಾವು ಆಗಲೇ ಉಲ್ಲೇಖ ಮಾಡಿದ್ರಿ, ರಕ್ಷಣಾ ವಲಯದಲ್ಲಿ ಈ ಆಂತರಿಕ ಉತ್ಪಾದನೆಗೆ ಹೆಚ್ಚಿನ ಮಹತ್ವವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ಭಾರತ ರಕ್ಷಣಾ ಪರಿಕರಗಳನ್ನ ಆಮದು ಮಾಡಿಕೊಳ್ತಾ ಇದ್ದಂತಹ ಅತಿದೊಡ್ಡ ದೇಶ ಆಗಿತ್ತು, ಆದರೆ ಈಗ ಅದು ರಫ್ತು ಮಾಡುವುದರಲ್ಲಿ ಬೃಹತ್ ದೇಶವಾಗಿ ಹೊರಹೊಮ್ಮತಾ ಇದೆ. ಮತ್ತೆ ದೇಶೀಯ ವಿನ್ಯಾಸ, ದೇಶೀಯ ಉತ್ಪಾದನೆ ಮತ್ತೆ ರಕ್ಷಣೆಗೆ ಸಲಕರಣೆಗಳಿಗೆ ಬೇಕಾದಂತಹ ಬಿಡಿ ಭಾಗಗಳ ತಯಾರಿಕೆ MSME ವಲಯಕ್ಕೆ ಅದು ಪೂರಕ ಆಗಿದೆ. ಮತ್ತೆ INS ವಿಕ್ರಾಂತ್ ಅಂತ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ ಅದು ನಮ್ಮ ಭಾರತೀಯ ವಿನ್ಯಾಸ ಮತ್ತು ತಯಾರಿಕೆಯ ಒಂದು ಮಾದರಿಯಾಗಿ ನಾವು ಉದಾಹರಣೆಯನ್ನು ಕೊಡಬಹುದು. ಸೊ ಒಟ್ಟಾರೆ ಈ ರಕ್ಷಣಾ ಮತ್ತೆ ಅದಕ್ಕೆ ಪೂರಕವಾದಂತಹ ವಲಯಕ್ಕೆ ಮೇಕ್ ಇನ್ ಇಂಡಿಯಾ ಯಾವ ರೀತಿ ಒಂದು ಬಲ ಕೊಟ್ಟಿದೆ ಅಂತ ತಾವು ಹೇಳ್ತೀರಿ?
0: ಇವತ್ತು ಒಂದು ಡೇಟಾ ತೆಗೆದುಕೊಳ್ಳೋದೇ ಆದ್ರೆ ಬಿಕಾಸ್ ಆಫ್ ದ ಮೇಕ್ ಇನ್ ಇಂಡಿಯಾದಿಂದ ಸುಮಾರು $667 billion ಅಷ್ಟು FDI ಇನ್ವೆಸ್ಟ್ಮೆಂಟ್ ಇಂಡಿಯಾ ದೇಶಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಏನೋ ಅದಕ್ಕೆ ಲೈಸೆನ್ಸ್ ರಾಜ್ ಅಂತ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು ಒನ್ಸ್ ಅಪಾನ್ ಎ ಟೈಮ್ ನಮ್ಮ ದೇಶದಲ್ಲಿ ಸುಮಾರು 95% ಟ್ಯಾಕ್ಸ್ ನ ನಮ್ಮ ಬಹಳಷ್ಟು ಏನೋ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ, ಮ್ಯಾನುಫ್ಯಾಕ್ಚರಿಂಗ್ ಗಳಿಗೆ, ಹಿಂಗಾಗಿ ಯಾವುದೇ ತರಹದ ಎನ್ಕರೇಜ್ಮೆಂಟ್ ಇರಲಿಲ್ಲ, ಓನ್ಲಿ ಪಬ್ಲಿಕ್ ಸೆಕ್ಟರ್ಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಪರಿಸ್ಥಿತಿ. ಇವತ್ತು $667 billion ಅಷ್ಟು FDI ಇನ್ಫ್ಲೋ ನಮ್ಮ ದೇಶಕ್ಕೆ ಬಂದಿದೆ. ಎರಡನೇದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸುಮಾರು 16-17% ಅಷ್ಟು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ GDP. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ 16-17% ಅಷ್ಟು ಕಾಂಟ್ರಿಬ್ಯೂಷನ್ ಬಂದಿದೆ. ಅಂಡ್ ಅದಲ್ಲದೆ ಇವತ್ತು ಲಾಟ್ ಆಫ್ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಇವತ್ತು ಜಾಬ್ಸ್ ಕ್ರಿಯೇಷನ್, ಮೊದಲೆಲ್ಲ ಏನಾಗ್ತಿತ್ತು ಸ್ಕಿಲ್ಡ್ ಲೇಬರ್ ಇಂಡಿಯಾದಲ್ಲಿ ಇಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು, ಚೈನಾ ಈಸ್ ಮಚ್ ಅಹೆಡ್ ದನ್ ಸ್ಕಿಲ್ಡ್ ಅನ್. ಬಟ್ ಇವತ್ತು ಕಂಪ್ನಿ ಲೈಕ್ ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇನ್ನೂ ಬಹಳಷ್ಟು ಅದಾನಿ ಆಗಿರ್ಬೋದು ಲಾಟ್ ಆಫ್ ಸ್ಕಿಲ್ಡ್ ನ ಅಂದ್ರೆ ಹೈಯರ್ ಮಾಡಿಬಿಟ್ಟು ಸ್ಕಿಲ್ ನ ಕೊಟ್ಬಿಟ್ಟು ಅವ್ರ ಕೆಲಸಕ್ಕೆ ತಗೊಳ್ಳೋ ಅಂತ. ಯಾಕಂದ್ರೆ ಇವತ್ತು ಐಫೋನ್ ಅಂತ ಸ್ಮಾರ್ಟ್ ಫೋನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂತಲ್ಲಿ ಇವತ್ತು ಇಂಡಿಯನ್ ಪೀಪಲ್ ಆರ್ ಯುನೋ ವರ್ಕಿಂಗ್ ಅಂತಂದ್ರೆ ಇಮ್ಯಾಜಿನ್ ಯಾವ ಲೆವೆಲ್ ಗ್ರೋತ್ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೈಲೈಟ್ ಮಾಡಬೇಕಾಗಿರೋ

0: ಅರ್ಲಿಯರ್ ಇಂಡಿಯಾ ವಾಸ್ ವೆರಿ ಪಾಪ್ಯುಲರ್ ಫಾರ್ ಚಿಪ್ ಡಿಸೈನಿಂಗ್. ಇವತ್ತು ಆ ಚಿಪ್ ಡಿಸೈನ್ ಮಾಡಿಬಿಟ್ಟು ನಾವು ಹೊರಗಡೆ ದೇಶಗಳಿಗೆ ಕೊಡ್ತಾ ಇದ್ವಿ. ಆ ಚಿಪ್ ಡಿಸೈನ್ ಇಂದ ನಮ್ಮ ದೇಶದಲ್ಲಿ ಅದು ಪ್ರಪಂಚದಲ್ಲಿ ಇವತ್ತು ತೈವಾನ್ ಆಗಿರ್ಬೋದು, ಕೊರಿಯಾಗದೆಲ್ಲ ಮಾಡ್ತೀವಿ. ಇವತ್ತು ಅದೇ ಚಿಪ್ ಡಿಸೈನ್ ಇಂಜಿನಿಯರ್ಸ್ ಆರ್ ಡಿಸೈನಿಂಗ್ ಫಾರ್ ದ ಇಂಡಿಯಾದಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್. ಐ ಥಿಂಕ್ ದಟ್ ಇಸ್ ಒನ್ ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆ ಇದರಲ್ಲಿ ಹೇಳೋದೇ ಆದ್ರೆ ಇವತ್ತು ಇಂಡಿಯಾ ಮೋರ್ ದೆನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದಕ್ಕಿಂತನೂ ಇಟ್ ಈಸ್ ಅ ಮೂಮೆಂಟ್ ಫಾರ್ ಅ ಸ್ಟ್ರಾಂಗರ್ ಇಂಡಿಯಾ ಅಂತ ಕನ್ವರ್ಟ್ ಆಗ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಇವತ್ತು ಭಾರತ ದೇಶ ಟೆಕ್ಸ್ಟೈಲ್ ಎಲ್ಲ ಆಗಿರ್ಬೋದು, ರೈಲ್ವೆ ನೀವು ಹೇಳಿದ್ರೆ ಹಾಗೆ ಮೆನ್ಷನ್ ಮಾಡಿದ್ರಂಗೆ, ಏರೋಸ್ಪೇಸ್ ಅಲ್ಲಿ ಆಗಿರ್ಬೋದು, ಬೇರೆ ಎಲ್ಲದರಲ್ಲೂ ನೋಡಿದಾಗ ಒಟ್ಟಾರೆ ಸುಮಾರು ಒಂದು 15 ಸೆಕ್ಟರ್ಗಳಲ್ಲಿ ಈ ಒಂದು ಬೆಳವಣಿಗೆ ಮತ್ತು ಗ್ರೋತ್ ನಾವು ನೋಡ್ತಾ ಇದೀವಿ ಈ ಒಂದು ಮೇಕ್ ಇನ್ ಇಂಡಿಯಾದಲ್ಲಿ.
1: ಮತ್ತೆ ಈ ಸೆಮಿ ಕಂಡಕ್ಟರ್ ಚಿಪ್ ಬಗ್ಗೆ ಆಗಲೇ ತಾವು ಹೇಳಿದ್ರಿ, ಈ ಒಂದು ವಲಯದಲ್ಲಿ ಬೆಂಗಳೂರು ತಯಾರಿಕೆಯ ಅತ್ಯಾಕರ್ಷಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಮತ್ತೆ ಸೆಮಿ ಕಂಡಕ್ಟರ್ಗಳನ್ನ ಭವಿಷ್ಯದ ತಯಾರಿಕೆ ಮತ್ತೆ ಉತ್ಪಾದನೆಯಲ್ಲಿ ಬಹುದೊಡ್ಡ ಬದಲಾವಣೆ ತರುವಂತಹ ಒಂದು ವಲಯ ಅಂತಾನೆ ಈಗ ನಾವು ವಿಶ್ಲೇಷಕರು ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಇದರ ಒಂದು ಅಂದಾಜನ್ನ ನಾವು ಗಮನಿಸೋದಾದ್ರೆ ಇದು 100 ಶತಕೋಟಿ ಡಾಲರ್ ಅಷ್ಟು ಒಂದು ಗ್ರಾಹಕ ಮೌಲ್ಯವನ್ನ ಸೃಷ್ಟಿಸುತ್ತೆ ಅನ್ನುವ ಒಂದು ಅಂದಾಜು ಇದರಲ್ಲಿ ಇದೆ. ಸೊ ಈ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಮೇಕ್ ಇನ್ ಇಂಡಿಯಾ ಯಾವ ರೀತಿ ನಮ್ಮ ಈ ಸೆಮಿ ಕಂಡಕ್ಟರ್ ಇರಬಹುದು ಮತ್ತೆ ಎಲೆಕ್ಟ್ರಾನಿಕ್ ವಲಯ ಇರಬಹುದು, ಮ್ಯಾನುಫ್ಯಾಕ್ಚರಿಂಗ್ ವಲಯ ಇರಬಹುದು, ಇದಕ್ಕೆ ಒಂದು ರೀತಿಯಲ್ಲಿ ಉತ್ತೇಜನ ಕೊಡುತ್ತೆ ಅಂತ ತಾವು ಹೇಳ್ತೀರಿ?
0: ಸಿ, ಮೊಟ್ಟ ಮೊದಲನೇದಾಗಿ ಯುನೋ ಸ್ಪೆಷಲಿ ಸೆಮಿ ಕಂಡಕ್ಟರ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್. ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ, ಇವತ್ತು ಸರ್ಕಾರ ಮಾಡ್ತಾ ಇರೋದೇನಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡುವಂಥದ್ದು. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಅದು ಗುಜರಾತ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಸೊ ಮೊಟ್ಟ ಮೊದಲನೇದಾಗಿ ಗೌರ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ಅ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ರೆಸ್ ಹೈವೇಸ್ ಕಾರಿಡೋರ್ಸ್. ಎರಡನೇದು ಲಾಜಿಸ್ಟಿಕ್ಸ್ ನ ಡೆವಲಪ್ ಮಾಡೋದು. ಯಾಕಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ರಾ ಮೆಟೀರಿಯಲ್ ಬರಬೇಕು, ಮತ್ತು ಏನೋ ಎಂಡ್ ಆಗಿ ಅದು ಕಂಪ್ಲೀಟ್ ಗೂಡ್ಸ್ ಆದ್ಮೇಲೆ ವಾಪಸ್ ಅದನ್ನ ಎಕ್ಸ್ಪೋರ್ಟ್ ಮಾಡೋ ತರ ಆಗಿ, ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂತದ್ದಿದೆ. ಒಂದು ಸ್ಮಾಲ್ ಎಕ್ಸಾಂಪಲ್ ನಾ ರೀಸೆಂಟ್ಲಿ ನಮ್ಮ ದೇಶದ ಏನೋ ಸೆಮಿ ಕಂಡಕ್ಟರ್ ಮತ್ತೆ ಮಿನಿಸ್ಟ್ರಿ ಏನ್ ಬರುತ್ತೆ ಅವರು ಮಿಸ್ಟರ್ ಅಶ್ವಿನಿ ವೈಷ್ಣವ್ ಅವ್ರ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ರು, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಒಂದು ರೋಡ್ ಯಾವ ತರ ಇರಬೇಕಂದ್ರೆ ಇವನ್ ಆ ರೋಡ್ ಯಾವುದೇ ತರ ಒಂದು ಹಂಪ್ಗಳು ಇರಲಾರದೆ ಅಂದ್ರೆ ಆ ಒಂದು ವೈಬ್ರೇಷನ್ ಇಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೆಮಿ ಕಂಡಕ್ಟರ್. ಅಂದ್ರೆ ದಟ್ ಫೈನ್ ಕ್ವಾಲಿಟಿ ಆಫ್ ಯುನೋ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ರೈಲ್ವೇಸ್ ಅನ್ನ ಡೆವಲಪ್ ಮಾಡುವಂಥದ್ದು. ಸೊ ಹಾಗಾಗಿ ಇವತ್ತು ಸೆಮಿ ಕಂಡಕ್ಟರ್ಗೆ ಇಂಡಿಯಾ ಗೋಯಿಂಗ್ ಟು ಬಿಕಮ್ ಅ ಲೀಡರ್. ರೀಸೆಂಟ್ಲಿ ನೀವು ನೋಡಿರ್ಬೋದು ಇನ್ನು ಸೆಮಿಕಾನ್ ಅಲ್ಲಿ ಬಹಳಷ್ಟು ಹೂಡಿಕೆಗಳು ಬರ್ತಾ ಇದೆ. ಭಾರತ ದೇಶ ಇಸ್ ಬಿಕಮ್ ಯುನೋ ಲೀಡರ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಅಲ್ಲಿ ಇಂಡಿಯಾ ಬಂದ್ಬಿಟ್ಟು, ಭಾರತ ದೇಶ ಬಂದ್ಬಿಟ್ಟು ಹೊರಗಡೆ ದೇಶಗಳಿಗೆ ಒಂದು ಯುನೋ ಇಟ್ಸ್ ಅ ಫಾದರ್ ಫಾರ್ ಕ್ರಿಯೇಟಿಂಗ್ ಯುನೋ ಸೆಮಿ ಕಂಡಕ್ಟರ್ ಅನ್ನೋ ಒಂದನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಇದ್ರದ್ದು ಆಲ್ರೆಡಿ ಇಂಡಿಕೇಶನ್ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದೀವಿ.
1: ಮತ್ತೆ ಮೇಕ್ ಇನ್ ಇಂಡಿಯಾ ಅಭಿಯಾನದ ಸುಧಾರಿತ ಒಂದು ಆವೃತ್ತಿ ಮೇಕ್ ಇನ್ ಇಂಡಿಯಾ 2.0 ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 27 ಪ್ರಮುಖವಾದ ವಲಯಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ತಾವಾಗಲೇ ಹೇಳಿದ ಹಾಗೆ ಸೆಮಿ ಕಂಡಕ್ಟರ್ ಇದೆ, ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆ ಇದೆ, ಮತ್ತೆ ಪುನರ್ನವೀಕರಣಗೊಳಿಸಬಹುದಾದ ಇಂಧನ, ನಾವೇನು ಕ್ಲೀನ್ ಎನರ್ಜಿ ಅಂತ ಹೇಳ್ತೀವಿ ಪರ್ಯಾಯ ಇಂಧನ, ಅದು ಇದೆ. ಸೊ ಇವೆಲ್ಲವೂ ಸೇರಿದಂತಹ ಒಂದು ಪ್ರಮುಖವಾದ ವಲಯಗಳನ್ನು ಗುರುತಿಸಿ ಅದಕ್ಕೆ ಪೂರಕವಾದಂತಹ ತಯಾರಿಕೆ ಮತ್ತೆ ಉತ್ಪಾದನಾ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಗುರಿ ಇದೆ. ಇದರ ಜೊತೆಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ PLI ಮಾದರಿಯಲ್ಲಿ ಉತ್ಪಾದನೆಗೆ ಉತ್ತೇಜನ ನೀಡುವಂತಹ ಒಂದು ಕ್ರಮ ಇದೆ. ಸೊ ಈ ಕ್ರಮಗಳೆಲ್ಲವೂ ಕೂಡ ನಮ್ಮ ಈ ವಿಕಸಿತ ಭಾರತ ಗುರಿ ಮತ್ತೆ ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣದ ಕಡೆಗೆ ಯಾವ ರೀತಿ ಒಂದು ಕೊಡುಗೆಯನ್ನು ಕೊಡುತ್ತವೆ ಅಂತ ನಾವು ಹೇಳ್ತೀರಿ?
0: ನಾನು ಮುಂಚೆ ಹೇಳಿದಂಗೆ ಇವತ್ತು ಭಾರತ ದೇಶ ಒಂದು ಲೈಸೆನ್ಸ್ ರಾಜ್ಯದಿಂದ ಇವತ್ತು ಏನೋ ಈಸ್ ಆಫ್ ಬಿಸ್ನೆಸ್ ಕಡೆ ಬರ್ತಾ ಇದ್ವಿ. ನಾವು ರ್ಯಾಂಕಿಂಗ್ ತಗೊಂಡ್ರು 164 ರ್ಯಾಂಕಿಂಗ್ ಇಂದ ಇವತ್ತು ಸುಮಾರು 63-64 ರ್ಯಾಂಕಿಂಗ್ ಬಂದಿದ್ವಿ. ಯಾಕಂದ್ರೆ ಮೊದಲು ಭಾರತ ದೇಶದಲ್ಲಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬಂದ್ರೆ ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ ಇದೆ. ಯಾಕಂದ್ರೆ 108 ಡಿಪಾರ್ಟ್ಮೆಂಟ್ಗಳಲ್ಲಿ ಅಪ್ರೂವಲ್ಸ್ನ ತಗೊಂಡು ಅದನ್ನ ಫೈನಲ್ ಆಗಿ ಎಂಡ್ ಪ್ರಾಡಕ್ಟ್ ಮಾಡೋಷ್ಟರಲ್ಲಿ ಸಾಕಾಗ್ತಿದ್ವಿ. ಬಹಳಷ್ಟು ಕಂಪ್ನಿಗಳು ಇಂಡಿಯಾಗೆ ಬರೋಕ್ಕೆ ಯೋಚನೆ, ಭಾರತ ದೇಶಕ್ಕೆ ಬರೋಕ್ಕೆ ಯೋಚನೆ ಮಾಡ್ತಾ ಇದ್ರು. ಬಟ್ ಇವತ್ತೇನಾಗಿದೆ, ಒಂದು ಭಾರತ ದೇಶ ಮಾಡಿರೋದ್ರಂದ್ರೆ ರೆಗ್ಯುಲೇಷನ್ಸ್ ನ ಈಸಿಯಾಗಿ ಮಾಡಿದ್ದಾರೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನೋ ಕಾನ್ಸೆಪ್ಟ್ ಇಂದ ಅದನ್ನ ಮಾಡಿದ್ರೆ ಇದ್ರ ಬಹಳಷ್ಟು ಮಟ್ಟಿಗೆ ಕೆಲವೊಂದು ಇಂಡಸ್ಟ್ರಿಗಳಿಗೆ ಸ್ವತಃ ಪ್ರಧಾನಮಂತ್ರಿ ಅದನ್ನ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ ಕಾಂಪಿಟೇಟಿವ್ ಟ್ಯಾಕ್ಸೇಷನ್. ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಯಾವುದೇ ಒಂದು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಬಂದು ಇಲ್ಲಿ ಮಾಡಬೇಕು ಅಥವಾ ಇಂಡಿಯಾದಲ್ಲಿ ಇರುವಂತಹ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಕಾಂಪಿಟೇಟಿವ್ ಟ್ಯಾಕ್ಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ನೀವು ಹೇಳಿದಂಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ದಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು. ಅಂದ್ರೆ ಲಿಂಕಿಂಗ್ ಬಿಟ್ವೀನ್ ಸ್ಟೇಟ್, ಬಿಕಾಸ್ GST ದ

0: ಮೇಜರ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಕಳೆದ 10 ವರ್ಷದ ಮುಂಚೆ ಒಂದು 60,000 ಕೋಟಿಯಿಂದ ಇವತ್ತು 1.6 ಲಕ್ಷ ಕೋರ್ಸ್ ಬಂದಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಇನ್ಕ್ರೀಸಿಂಗ್ ಅಂಡ್ ಸರ್ವಿಸ್ ಇಸ್ ಇನ್ಕ್ರೀಸಿಂಗ್. ಅಂಡ್ ಅದೇ ತರ ಇವತ್ತು ಗ್ಲೋಬಲ್ ಅಂಡ್ ಯುನೋ ಲೋಕಲ್ ಪಾರ್ಟಿಸಿಪೇಷನ್ ಅಂದ್ರೆ ಪಾರ್ಟ್ನರ್ಶಿಪ್ ನ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟೊಂದು ಹೊರಗಡೆ ಇರುವಂತಹ ದೇಶಗಳು ನಮ್ಮ ದೇಶದಲ್ಲಿ ಇರುವಂತಹ, ಇವಾಗ ಎಕ್ಸಾಂಪಲ್ ನಿಮ್ಗೆ ಟಾಟಾ ಎಲೆಕ್ಟ್ರಾನಿಕ್ಸ್ ಎಕ್ಸಾಂಪಲ್ ಯಾಕೆ ಹೇಳಿದ್ರೆ, ಇವತ್ತು ಫಾಕ್ಸ್ಕಾನ್ ಅಂತ ಕಂಪನಿ ಬಂದ್ಬಿಟ್ಟು ಟಾಟಾ ಜೊತೆ ಟೈಪ್ ಮಾಡ್ಕೊಂಡು ಇವತ್ತು ಐಫೋನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ದಿಸ್ ಇಸ್ ಅನದರ್ ವಾತ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಹಾಗೆ ಐ ಮೆನ್ಷನ್ ಅರ್ಲಿಯರ್ ನಿಮಗೆ ಸ್ಕಿಲ್ಡ್ ಫೋರ್ಸ್ ಗಳನ್ನ ಕ್ರಿಯೇಟ್ ಮಾಡೋದು. ಇದರಿಂದ ಏನಾಗಿದೆ, ಇವಾಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಏನಾದ್ರು ಒಂದು ಇಂಡಸ್ಟ್ರಿ ಬರ್ತಾ ಇದ್ರೆ ತಮಿಳ್ನಾಡಲ್ಲಿ ಇರುವಂತಹ ಜಾಬ್ಸ್ ನ ಕ್ರಿಯೇಟ್ ಮಾಡುವಂಥದ್ದು, ಕರ್ನಾಟಕದಲ್ಲಿದ್ರೆ ಕರ್ನಾಟಕದಲ್ಲಿ ಅಂದ್ರೆ ಸ್ಟೇಟ್ ವೈಸ್ ಒಂದಷ್ಟು ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡೋಕೆ ಇನ್ಸೆಂಟಿವ್ಸ್ ನ ಗೌರ್ಮೆಂಟ್ ರಾಜ್ಯ ಸರ್ಕಾರವು ಮಾಡ್ತಾ ಇದೆ, ಹಾಗೆ ಕೇಂದ್ರ ಸರ್ಕಾರವೂ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇವತ್ತು ಭಾರತ ದೇಶ ಒಂದು ದೊಡ್ಡ ಸ್ಟ್ರೆಂತ್ ಬಂದ್ಬಿಟ್ಟು UPI ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರುವಂತದ್ದು. ಒಟ್ಟಾರೆ ಇದರಿಂದ ಏನಾಗಿದೆ, ಓವರ್ಆಲ್ ಒಂದು ಟ್ರಾನ್ಸಾಕ್ಷನ್ ಒಂದು ಟ್ರಾನ್ಸ್ಪರೆನ್ಸಿ ಕಡೆ ಬರ್ತಾ ಇದೆ. ಇದರಿಂದ ಸರ್ಕಾರಕ್ಕೂ ಒಂದು ಪ್ರಾಪರ್ ಡೇಟಾ ಸಿಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗಿರುವಂತಹ ಡೆವಲಪ್ಮೆಂಟ್ ಮಾಡೋಕ್ಕೂ ಅದು ಸಹಾಯ ಆಗ್ತಾ ಇದೆ.
1: ತಾವು ಹೇಳಿದ್ರಿ ರಾಜ್ಯವಾರು ಉತ್ಪಾದನೆಗೆ ಯಾವ ರೀತಿ ಒಂದು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ. ಸೊ ಇದರಿಂದ ಒಂದು ಪ್ರಾದೇಶಿಕ ಅಸಮತೋಲನ ಕಡಿಮೆಯಾಗಿ ಒಂದು ಸಮಗ್ರ ಸಮತೋಲಿತ ಅಭಿವೃದ್ಧಿ ಆಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಮೇಕ್ ಇನ್ ಇಂಡಿಯಾ ಅಭಿಯಾನದ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಟ್ಟವರು ನಾರಾಯಣ ಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸಿ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿಂದು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿ ಮಾಡಿ ಹಾಲಿನ ದರ ಏರಿಕೆ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಿನ್ನೆ ನಡೆದ ಹಾಲು ಒಕ್ಕೂಟಗಳ ಸಭೆಯಲ್ಲಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಗಿತ್ತು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್, ಕೋಲಾರ ಹಾಲು ಒಕ್ಕೂಟದ ಕೆವೈ ನಂಜೇಗೌಡ ಸೇರಿದಂತೆ ಎಲ್ಲಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಸ್ಟಿ ಸುರೇಶ್, ಆಡಳಿತಾಧಿಕಾರಿ ಎಂವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಯೋಗದ ಸ್ವಾಯತ್ತತೆ ರಕ್ಷಿಸಲು ಮುಖ್ಯ ಚುನಾವಣಾ ಆಯುಕ್ತರನ್ನು ವಜಾಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು. ಚುನಾವಣಾ ಆಯೋಗ ಸಂವಿಧಾನಕ್ಕೆ ನಿಷ್ಠವಾಗಿರಬೇಕೇ ಹೊರತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರಬಾರದು ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸರ್ಕಾರದ ನಿಯಮಗಳಿಂದ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ. ಕೂಡಲೇ ಗೃಹಲಕ್ಷ್ಮಿ ಯೋಜನೆಗಿರುವ ಜಟಿಲ ನಿಯಮಗಳನ್ನು ಕೈಬಿಟ್ಟು ವಿಳಂಬ ನೀತಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿಗೆ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಳಗಾವಿಯಲ್ಲಿಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜ್ಞಾನಸಂಗಮ ಆವರಣದಲ್ಲಿ 26ನೇ ಘಟಿಕೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಸಿಎಂಆರ್ ಜ್ಞಾನಧಾರಾ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಸಬಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಲಾಯಿತು. ಚಾಮರಾಜನಗರ ತಾಲೂಕು ಬಡಗಲಪುರದಲ್ಲಿ ರೈತ ಬಸವಣ್ಣ ಎಂಬುವರ ಮೇಲೆ ದಾಳಿ ಮಾಡಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಸೆರೆ ಹಿಡಿದಿದೆ. ಚಾಮರಾಜನಗರ ತಾಲೂಕು ತಾವರೆಕಟ್ಟೆ ಮೋಳೆ ಗ್ರಾಮದ ಮರಗದ ಕೆರೆ ಬಳಿ ಸಾಕಾನೆಗಳಾದ ಕಂಜನ್ ಮತ್ತು ಈಶ್ವರ್ ಸಹಾಯದಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ವ್ಯಾಘ್ರವು ಗಂಡಾಗಿದ್ದು 6 ರಿಂದ 7 ವರ್ಷದ್ದು ಎಂದು ಅಂದಾಜಿಸಲಾಗಿದೆ. 2 ದ್ರೋಣ್, ಶ್ವಾನದಳ ಮತ್ತು ಹುಲಿ ಜಾಡು ಪತ್ತೆ ಹಚ್ಚುವ ನುರಿತ ಗಿರಿಜನರು ಸೇರಿದಂತೆ 65ಕ್ಕೂ ಅಧಿಕ ಮಂದಿ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಹುಲಿಯನ್ನು ರವಾನಿಸಲಾಗಿದೆ ಎಂದು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಿಎಸ್ ಶ್ರೀಪತಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್.

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀರಿನ ಸಂಗ್ರಹ 4 TMCಯಷ್ಟು ಕಡಿಮೆ ಇದೆ. ನವೆಂಬರ್ ಬಳಿಕ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದೆಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನವೆಂಬರ್ ನಂತರ ನೀರಿನ ಲಭ್ಯತೆ ಕಡಿಮೆಯಾಗಲಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಕುಡಿಯುವ ನೀರಿನ ಬೇಡಿಕೆ ತೀವ್ರಗೊಳ್ಳಲಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಕಾಲುವೆಗೆ ನೀರು ಹರಿಸಲು ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮುಂದಿನ ವರ್ಷ July 15ರವರೆಗಿನ ನೀರಿನ ಅವಶ್ಯಕತೆಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ದಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಸ್ತುತ ನಾಟಿ ಮಾಡಿರುವ ಮೊದಲ ಬೆಳೆಗೆ ಬಹುತೇಕ ನೀರು

ನೀರಿನ ಲಭ್ಯತೆ ಕಡಿಮೆಯಾಗಲಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಕುಡಿಯುವ ನೀರಿನ ಬೇಡಿಕೆ ತೀವ್ರಗೊಳ್ಳಲಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಕಾಲುವೆಗೆ ನೀರು ಹರಿಸಲು ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮುಂದಿನ ವರ್ಷ ಜುಲೈ 15ರವರೆಗಿನ ನೀರಿನ ಅವಶ್ಯಕತೆಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ದಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಸ್ತುತ ನಾಟಿ ಮಾಡಿರುವ ಮೊದಲ ಬೆಳೆಗೆ ಬಹುತೇಕ ನೀರು ಲಭ್ಯವಾಗಲಿದೆ. ಮಳೆಯಾಗದಿದ್ದರೆ ಎರಡನೇ ಬೆಳೆಗೆ ನೀರು ದೊರೆಯುವ ಸಂಭವ ಕಡಿಮೆಯಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50ರಷ್ಟು ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡಲು ಸುರಕ್ಷತಾ ಕ್ರಮಗಳೊಂದಿಗೆ ಅನುಮತಿ ನೀಡಲಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ 94ನೇ ಜನ್ಮದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಐಸೆಕ್ನ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಕೃಷ್ಣರಾಜ್ ಮಾತನಾಡಿ, ಗಂಭೀರ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಿದ್ದ ಭಾರತ ದೇಶವನ್ನು ಕ್ರಾಂತಿಕಾರಕ ಸುಧಾರಣೆಯ ಮೂಲಕ ಅಗಾಧ ಪ್ರಗತಿಯತ್ತ ಮುನ್ನಡೆಸಿದ ಡಾ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡಬೇಕೆಂದು ಪ್ರತಿಪಾದಿಸಿದರು. ಕೇಂದ್ರ ಹಣಕಾಸು ಸಚಿವರಾಗಿ ಅವರು 1991ರಲ್ಲಿ ಜಾರಿಗೊಳಿಸಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ನೀತಿಯ ಫಲವಾಗಿ ಭಾರತ ಇಂದು ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಬಲಿಷ್ಠ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ವಿಶ್ಲೇಷಿಸಿದರು. ಮಹಾತ್ಮಾ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕು ಮುಂತಾದ ಅನೇಕ ಮಹತ್ವದ ಶಾಸನಗಳ ಮೂಲಕ ಡಾ ಮನಮೋಹನ್ ಸಿಂಗ್ ದೇಶದ ಸುಸ್ಥಿರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದರು ಎಂದು ಸ್ಮರಿಸಿದರು. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಕಳೆದ ರಾತ್ರಿ ಗೌರಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 6 ಮಂದಿ ಗಾಯಗೊಂಡಿದ್ದಾರೆ. ಮಧ್ಯರಾತ್ರಿ ಮಂಟಪಗಳ ಮೆರವಣಿಗೆ ಸಾಗುತ್ತಿದ್ದ ವೇಳೆ ಮಂಟಪದ ಮೇಲೆ ಕುಳಿತಿದ್ದ ಧಾರವಾಡ ಮೂಲದ ಕಾರ್ಮಿಕರಿಗೆ ವಿದ್ಯುತ್ ತಂತಿ ಸ್ಪರ್ಶಗೊಂಡಿತ್ತು. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. 4ರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ತನಿಖೆ ಕೈಗೊಳ್ಳಲಾಗಿದೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬರಗಾಲದಿಂದ ತತ್ತರಿಸಿರುವ ರೈತರಿಂದ ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂತೃಪ್ತಿಗಿಂತ ಶ್ರೇಷ್ಠವಾದ ಸಂಪತ್ತು ಮತ್ತೊಂದಿಲ್ಲ ಎಂದು ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಎಚ್ ಅಣ್ಣಯ್ಯನವರ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಸಮಾಜಕ್ಕೆ ನ್ಯಾಯ ಮತ್ತು ಸೇವೆ ಒದಗಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಏನಣ್ಣ, ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ, ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
1: ಅರೆ, ಅದೇ 60 ರೂಪಾಯಿ ಅಲ್ವಾ?
2: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದು?
1: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: This is Akashwani. Children's Hour. In today's program, let us listen to Ideas That Spark. Young innovators showcase their scientific ideas at Avishkar 2026. Hello children, how are you all? Hope all of you had your lunch today. What comes to your mind when you hear the word science? Experiments, machines, formulae, or maybe those big difficult words in your textbooks. But science is actually much more than that. It begins with a simple question: why, how, what if, and. When children start asking these questions, some really wonderful ideas are born. Recently, I had the opportunity to visit Avishkar 2026, the All India Bhavan School Science Exhibition held at Bhavan Bengaluru Press School here in Bangalore. And believe me, there were ideas everywhere. Models, experiments, working projects, and most importantly, a lot of curious young minds. So, instead of me telling you about their projects, let us hear directly from the young scientists themselves.
7: Hi, I'm Pranav. Me and my teammate Ishan have made a project called ARIS, which is Autonomous Rescue Emergency System. This helps locating the survivors without putting the rescuer's life in risk. This would help to make the country a better place to live.
8: It is made by a combination of ultrasonic sensors, which creates a 3D model of the area around it. And along with that, it uses an Arduino Mega and an ESP32 to forward the data received from the sensors of the rover to the website, which we have made. And we can control the working of the motor motors through the website. And it is also autonomous if we enable that mode. It has a lot of features. It has capability for saving a lot of lives in rescue and emergency missions. For example, say there's a landslide or a building collapse. Instead of directly sending humans beforehand, we can send in this rover, which will go detect for survivors and then tell us the exact location of those survivors, or if any survivors are present or not, and the number present. This can help us to plan our rescue missions accordingly. It can also check for the presence of toxic gases and fires and other constraints, which can help our rescuers plan accordingly.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೃಷಿ ಮತ್ತು

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ। ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ। ಸಮಯ ಸರಿಯಾಗಿ 3 ಗಂಟೆ ಆಗಿದೆ। ಇನ್ನೀಗ ಗುಲ್ ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳು ಮೂಡಿ ಬರಲಿದೆ। ಮೊದಲಿಗೆ ಕೇಳೋಣ ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿ ಧೂಮ್ಟು ಚಿತ್ರದ ಗೀತೆ।

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಮ್ಲೀಲಾ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಿದ್ಧಾರ್ಥ್ ಗರಿಮಾ, ರಾಗ ಸಂಯೋಜನೆ ಸಂಜಯ್ ಲೀಲಾ ಬನ್ಸಾಲಿಯವರದಾಗಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಚಿತ್ರ ಧೂಮ್, ಹಾಡಿದ್ದಾರೆ ಸುನಿಧಿ ಚೌಹಾನ್.

ಸುನಿಧಿ ಚೌಹಾಣ್ ಹಾಗೂ ಲಾಲ್ ಝುಂಝುನಾ ಅವರ ಧ್ವನಿಯಲ್ಲಿ ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಜೈದೀಪ್ ಶಾನಿ ಹಾಗೂ ರಾಗ ಸಂಯೋಜನೆ ಸಲೀಂ ಸುಲಮಿಯಾನ್.

ಸಮೀರ್ ಅವರ ಸಾಹಿತ್ಯ ಹಾಗೂ ಪ್ರೀತಮ್ ಅವರ ಸಂಗೀತವಿರುವ ಧೂಮ್ ಚಿತ್ರದಿಂದ ಆಯ್ದ ಮತ್ತೊಂದು ಗೀತೆಯನ್ನು ಕೇಳೋಣ. ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿದೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ 3:30 ನಿಮಿಷವಾಗಿದೆ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಝೂಮ್ ಬರಾಬರ್ ಝೂಮ್ ಚಿತ್ರದಿಂದ.

ಮೀಕಾ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿ ಓ ಮೈ ಗಾಡ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶಬೀರ್ ಅಹಮದ್, ರಾಗ ಸಂಯೋಜನೆ ಹಿಮೇಶ್ ರೇಷಮಿಯಾ ಅವರದಾಗಿದೆ.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ 2015 ತೆರೆ ಕಂಡ ದಿಲ್ವಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಂಗೀತ ಪ್ರೀತಮ್ ಅವರದಾಗಿದೆ.

ಸುಖವಿಂದರ್ ಸಿಂಗ್ ಹಾಗೂ ಅಲ್ಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ ತಾಳ್ ಚಿತ್ತದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಮೀರ್ ಹಾಗೂ ರಾಗ ಸಂಯೋಜನೆ ಎ ಆರ್ ರೆಹಮಾನ್ ಅವರದಾಗಿದೆ.

ಇದುವರೆಗೂ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 4 ಗಂಟೆಯಾಗಿದೆ. ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ವಿಷಯ ಆಲೂಗೆಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. 8:00 ಸಿರಿಗಂಧ, ರಾತ್ರಿ 9:15

ಗೀತ್ಗೆ ಜೆಎಸ್ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯುವವಾಣಿ ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಅವರೊಂದಿಗೆ ಮಾತುಕತೆ, ಅವರೊಂದಿಗೆ ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ಲಯ ವಿನ್ಯಾಸ. ಇದು ಆಕಾಶವಾಣಿ ತಿರುಚನಾಪಳ್ಳಿ ಕೇಂದ್ರದ ಕೊಡುಗೆ. ನಂತರ ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ಡೋಲುವಾದನ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದ ಈ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುತ್ತದೆ. ಇದುವರೆಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:03. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು.

ಪರಿಸರಕ್ಕೆ ಉಪಯೋಗವಾಗುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಕ್ರಮವನ್ನು, ಒಂದು ಮೆಷರ್ ನೀವು ಪ್ರತಿದಿನ ಫಾಲೋ ಮಾಡೋದನ್ನು ನನಗೆ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯಾಗಿದೆ 4:13. ನೀವೆಲ್ಲ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನಾವು ಉಸಿರಾಡ್ತಾ ಇರುವಂತಹ ಗಾಳಿ ಎಷ್ಟು ಪ್ಯೂರ್ ಆಗಿದೆ. ನಾವು ದಿನಕ್ಕೆ ಎಷ್ಟೊಂದು ಸಾರಿ ಉಸಿರಾಡ್ತೀವಿ, ಆದರೆ ಉಸಿರಾಡ್ತಿರುವಂತಹ ಗಾಳಿಯ ಗುಣಮಟ್ಟದ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ವಾಹನಗಳ ಹೊಗೆ, ಕನ್ಸ್ಟ್ರಕ್ಷನ್, ಕೈಗಾರಿಕಾ, ಮನೆಯೊಳಗಿನ ಹೊಗೆ, ಎಲ್ಲವೂ ಹೊರಗೆ ಇರುವಂತಹ ಏರ್ ಕ್ವಾಲಿಟಿನ ಹೇಗೆ ದಿನೇ ದಿನೇ ದಿನೇ ದಿನೇ ಡಿಪ್ಲೀಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೊರಗಡೆ ಒಂದ್ಸತಿ ಟ್ರಾಫಿಕ್ಕಲ್ಲಿ ನಿಂತರೆ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡ್ತೀವ? ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪರಿಸರ ಹಾಳಾದರೆ ಮೊದಲು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ನೀರು ಪೋಲು, ಕಸ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಜೆ ವಿಲ್ಫ್ರೆಡ್ ಅಭ್ಯಾರತಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೇಫ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಮತ್ತು ಗ್ರೀನ್ ಸ್ಪೇಸಸ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕವರ್ಸ್ ದ ವೈಟಲ್ ಇಂಪಾರ್ಟೆನ್ಸ್ ಆಫ್ ನೇಚರ್, ಪೊಲ್ಯೂಷನ್ನು, ಡಿಫಾರೆಸ್ಟೇಷನ್ನು, ಪ್ರಾಕ್ಟಿಕಲ್ ಸ್ಟೆಪ್ಸ್ ಎವ್ರಿ ಒನ್ ಟು ಪ್ರೊಟೆಕ್ಟ್ ಅವರ್ ಪ್ಲಾನೆಟ್ನ, ನಮ್ಮ ಪ್ಲಾನೆಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಡೇವಿಡ್ ನೋಬಲ್ ಅವರು. ಮತ್ತೊಂದು ಸಂದೇಶ ಬಂದಿದೆ. ಚನ್ನಪ್ಪ, JP Nagar. ನಾನು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಕೆಲಸ, ಹೆವಿ ಮೆಟಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. BM Vishwanath ಅವರು ಸಂದೇಶವನ್ನು ಕಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯಿಂದ. ಕೆಲಸದಲ್ಲಿ ನಾವು ಮೊದಲು ಮಾಡುವಾಗ ಪ್ಲಾಸ್ಟಿಕ್ ಬಳಸೋದು, ಇದನ್ನು ಕಮ್ಮಿ ಮಾಡ್ತಾ ಇದ್ದೀವಿ. ಬಳಸುವ ಪ್ಲಾಸ್ಟಿಕ್ ಬ್ಯಾಗನ್ನು ಬಳಸಿ ಎಸೆಯುವ ಚೀಲಗಳು, ಲೋಟಗಳು ಬಳಸುವುದನ್ನು ನಿಲ್ಲಿಸಿ ಗೋಣಿ ಚೀಲಗಳನ್ನು, ಬಟ್ಟೆ ಚೀಲಗಳನ್ನು ಬಳಸಬೇಕು. ನಮ್ಮ ಸುತ್ತಮುತ್ತಲಿನ ಮಾಲಿನ್ಯರಹಿತ ಪರಿಸರವನ್ನು ಕಾಪಾಡಿಕೊಳ್ಬೇಕು. ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳನ್ನು ಬಳಸುವುದೇ ಕಡಿಮೆ ಮಾಡಬೇಕು. ಹಾಗೂ ಜಲಮಾಲಿನ್ಯವನ್ನು ಸ್ವಚ್ಛಗೊಳಿಸುವ ಮೂಲಕ ನೀರನ್ನು ಶುದ್ಧವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನನಗೆ ಒಂದು ಸಂದೇಶವನ್ನು ಕಳಿಸಿ. ಈ ಪರಿಸರಕ್ಕೆ ನೀವು ಒಂದು ಪ್ರತಿದಿನ ಒಂದು ಕ್ರಮ ನೀವೇನು ಫಾಲೋ ಮಾಡ್ತಾ ಇದ್ದೀರಾ, ಪರಿಸರಕ್ಕೆ ನೀವು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ಇಂಡೈರೆಕ್ಟ್ಲಿ ನಿಮ್ಮ ಹೆಲ್ತನ್ನು ಕೂಡ ನೀವು ಕಾಪಾಡ್ಕೋಬೇಕು ಅಂತಂದರೆ ಯಾವ ಒಂದು ಕ್ರಮವನ್ನು ನೀವು ಪ್ರತಿದಿನವೂ ಫಾಲೋ ಮಾಡ್ತೀರಾ? ನೀರು ಕುಡಿಯೋದಕ್ಕಷ್ಟೇ ಅಲ್ಲ ಅಲ್ವಾ, ಉಳಿಸೋದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಳೆ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೀರಿನ ಅಭಾವ ಎಲ್ಲ ಕಡೆ ಸೃಷ್ಟಿಯಾಗತ್ತೆ. ಸೊ ಒಂದು ಗ್ಲಾಸ್ ನೀರು ಕುಡಿಯುವಾಗ ನಾವು ಅದರ ಮೂಲಕ ಯೋಚಿಸೋದಿಲ್ಲ, ಆದರೆ ಕ್ಲೀನ್ ವಾಟರ್ ಸಿಗುವುದು ಕೂಡ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಒಂದು ಪ್ರಮುಖವಾಗಿರುವಂತಹ ಭಾಗ ಅಂತ ಹೇಳಿದರೆ ತಪ್ಪಾಗಲ್ಲ. ಎಷ್ಟು ನೀರನ್ನು ವೇಸ್ಟ್ ಮಾಡ್ತೀವಿ ಮನೆಯಲ್ಲಿ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಷ್ಟು ನೀರು ಅಂದರೆ ಒಂದು ಸಣ್ಣ ಲೋಟ ತೊಳೆಯೋದಕ್ಕೂ ಕೂಡ ನಾವು ಎಷ್ಟು ನೀರನ್ನು ಬಳಸ್ತೀವಿ. ಆ್ಯಂಡ್ ಬಟ್ಟೆ ತೊಳಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಹೊರಗಡೆ ನೀರನ್ನ ಹಾಕಿ ಕ್ಲೀನ್ ಮಾಡಬೇಕಾದ್ರೆ, ಕಾರ್ಗಳನ್ನ ವಾಶ್ ಮಾಡಬೇಕಾದ್ರೆ, ಬೈಕ್ಗಳನ್ನ ವಾಶ್ ಮಾಡಬೇಕಾದ್ರೆ, ಸ್ನಾನ ಮಾಡೋದಕ್ಕೆ ಶವರ್ಗಳು ಯೂಸ್ ಮಾಡಿದಾಗ ಎಷ್ಟು ನೀರು ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವೇನಾದರೂ

ಸಮಯಾಗಿದೆ 4:26. ನೀವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನನ್ನ ಮನೆ ಮುಂದೆ ಗಣೇಶ ವಿಗ್ರಹವನ್ನಿಟ್ಟು ದಿನವೂ ಪ್ರದಕ್ಷಿಣೆ ಮಾಡುವ ಜಾಗವನ್ನ ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜೆ ಮಾಡ್ತೇನೆ. ಇದನ್ನ ನೋಡಿ ಯಾರು ಇಲ್ಲಿ ಕಸ ಹಾಕದೆ ಉಗುಳದೆ ಶುದ್ಧವಾಗಿಡುತ್ತಿದ್ದಾರೆ. ಹೀಗೆ ನಾನು ಮಾಲಿನ್ಯ ಮುಕ್ತ ವಾತಾವರಣವನ್ನ ನಿರ್ಮಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹರಿಹರನವನು ವಿಜ್ಞಾನ ನಗರದಿಂದ. ನಮ್ಮ ಕರ್ತವ್ಯ ಹೇಳುವ ರೀತಿ ಪರಿಸರ ಹಾಳು ಮಾಡುತ್ತಿರುವ ಪ್ಲಾಸ್ಟಿಕ್ ಉತ್ಪಾದನಾ ನಿಷೇಧ, ಅರಣ್ಯ ನಾಶ, ಕೆರೆ ಉತ್ತುವಾರಿ ಬಗ್ಗೆ ಎಲ್ಲ ಕೂಡ ಎಲ್ಲರೂ ಕೂಡ ಗಮನ ಹರಿಸ್ಕೊಂಡು ಇರೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಕುಮಾರ ಪಾರ್ಕ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾವು ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಪರಿಸರವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಮತ್ತೊಬ್ಬರಿಗೂ ಕೂಡ ಒಳ್ಳೆಯದು ಅಲ್ವಾ? ನಾನು ಆವಾಗಲೇ ಮಾತಾಡ್ತಾ ಇದ್ದೆ, ನೀರು ಕುಡಿಯೋದಕ್ಕಷ್ಟೇ ಅಲ್ಲ, ಉಳಿಸೋದು ಕೂಡ ತುಂಬ ಮುಖ್ಯ. ನಾವು ಮನೆಯಲ್ಲಿ ಎಷ್ಟು ನೀರನ್ನು ದಿನ ಆಗಲೂ ವೇಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ ಏನು ಮಾಡಬೇಕು ಇದ್ರ ಬಗ್ಗೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಲ್ಲೆಲ್ಲಿ ನಾವು ನೀರನ್ನು ಉಳಿಸ್ಬೋದು, ಹೇಗೆ ನಾವು ನೀರನ್ನು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡ್ಬೋದು, ಈಗ ಮಳೆ ಬಂದಾಗ ಆ ಮಳೆ ನೀರನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಎಷ್ಟೊಂದು ಯೂಸ್ಫುಲ್ ಆಗಿರುವಂತಹ ಒಂದು ಕೆಲಸಗಳನ್ನು ನಾವು ಮನೆಯಲ್ಲಿ ಮಾಡಬಹುದು, ಅದ್ರ ಬಗ್ಗೆ ಎಷ್ಟು ಜನ ಮಾಡ್ತಾ ಇದ್ದೀರಾ? ಇನ್ನು ಮುಂದಿನ ವಿಚಾರಕ್ಕೆ ಹೋಗೋಣ. ಕಸ, ಕಸ ನಮ್ಮ ಮನೆಯ ಹೊರಗೆ ಹೋದರೆ ಸಮಸ್ಯೆ ಮುಗಿಯುತ್ತಾ? ಎಷ್ಟು ಜನ ಯೋಚನೆ ಮಾಡ್ತೀವಲ್ವಾ, ಹೊರಗಡೆ ಹಾಕ್ಬಿಟ್ರೆ ಸಾಕು, ನಮ್ಮ ಮನೆ ಕ್ಲೀನಾಗಿದ್ದರೆ ಸಾಕು, ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ ಸಾಕಷ್ಟು ಜನ. ಅವರ ಮನೆ ಆ ಚೌಕಟ್ಟಲ್ಲಿ ಏನಿರುತ್ತೆ ಅದನ್ನು ತಗೊಂಡು ಸುತ್ತಮುತ್ತ ಇರೋ ಒಂದು ಬೌಂಡ್ರಿಗೆ ಹಾಕ್ಬಿಡ್ತಾರೆ, ಅವ್ರ ಮನೆ ಕ್ಲೀನಾಗಿದ್ದರೆ ಸಾಕ? ನಾವು ಮನೆಯ ಕಸವನ್ನು ಹೊರಗೆ ಹಾಕಿದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತ ಅಂದ್ಕೊಳ್ತೀವಲ್ವಾ? ಆದರೆ ಆ ಕಸ ಎಲ್ಲಿಗೆ ಹೋಗ್ತಾ ಇದೆ? ವೆಟ್ ವೇಸ್ಟ್ ಇರುತ್ತೆ, ಡ್ರೈ ವೇಸ್ಟ್ ಇರುತ್ತೆ, ಪ್ಲಾಸ್ಟಿಕ್ಕು, ಇಲೆಕ್ಟ್ರಾನಿಕ್ ವೇಸ್ಟು ಎಲ್ಲ ಒಂದೇ ಕಡೆ ಹಾಕಿದ್ರೆ ಅದರ ಪರಿಣಾಮ ನಮ್ಮ ಪರಿಸರಕ್ಕೆ ಬಿದ್ದಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ಬಿದ್ದೇ ಬೀಳುತ್ತಲ್ವಾ ಅದರ ಪರಿಣಾಮ? ಇವತ್ತು ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಕಸವನ್ನು ನೀವು ಎಷ್ಟು ರೀತಿಯಾಗಿ ಬೇರ್ಪಡಿಸ್ತೀರಾ? ಬಹುಶಃ ವೆಟ್ ವೇಸ್ಟು ಅಥವಾ ಡ್ರೈ ವೇಸ್ಟ್ ಅಂತ ಮಾಡ್ಬೋದು. ಈ ಮನೆಯಲ್ಲಿ ಈ ವೆಟ್ ವೇಸ್ಟ್ ಅಂದರೆ ತರಕಾರಿಗೆ ಸಿಪ್ಪೆಗಳಿಂದ ಬರುವಂತಹ ವೇಸ್ಟ್ನೆಲ್ಲ ನೀವೇನು ಮಾಡ್ತೀರಾ, ನಮ್ಮ ಮನೆಗಳಲ್ಲೇ ಗಿಡಗಳನ್ನು ಬೆಳೆಸ್ಬೋದು, ಅದಕ್ಕೆ ಉಪಯೋಗ ಮಾಡ್ಬೋದು. ತರಕಾರಿ ಸಿಪ್ಪೆಗಳು ಏನು ಬಳಸ್ತೀವಿ ಅಥವಾ ಅಡುಗೆ ಮಾಡುವಾಗ ಬರುವಂತಹ ಕಿಚನ್ ವೇಸ್ಟ್ ಅಂತ ಏನು ಕರಿತೀವಿ, ಅದು ಗಿಡಗಳಿಗೆ ತುಂಬಾ ಉಪಯೋಗವಾಗಿರುತ್ತೆ ಅಲ್ವಾ? ಸೊ ಇದನ್ನು ನಾವು ಬಳಸ್ತಾ ಇದ್ದೀವಾ, ಇದನ್ನು ನಾವು ಸೆಪ್ರೇಟಾಗಿ

ಕ್ರಿಯೇಟ್ ಮಾಡೋದು, ಅಥವಾ ಎಲ್ಲಾನು ಸುಮ್ಮನೆ ಡಂಪ್ ಮಾಡಿಬಿಟ್ಟು ಕಸ ಬರ್ತಾರೆ ಅವ್ರಿಗೆ ನಾವು ಕೊಟ್ಬಿಡ್ತೀವ? ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವ ಒಂದು ಕ್ರಮವನ್ನು ಪ್ರತಿದಿನ ಪರಿಸರಕ್ಕೋಸ್ಕರ ಯಾವ ಒಂದು ಕ್ರಮವನ್ನು ನೀವು ಫಾಲೋ ಮಾಡೇ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ, ಒಂದು ಕ್ರಮ ಸಾಕು, ದಿನಾ ನೀವು ಫಾಲೋ ಮಾಡೇ ಮಾಡ್ತೀರಾ, ಇದರಿಂದ ಪರಿಸರದ ಆರೋಗ್ಯನೂ ಒಳ್ಳೆಯದು, ನಮ್ಮ ಆರೋಗ್ಯನೂ ಕೂಡ ಉತ್ತಮ ಆಗುತ್ತೆ ಅಲ್ವಾ? ಸೊ ಯಾವ ಒಂದು ಕ್ರಮವನ್ನು ಫಾಲೋ ಮಾಡ್ತೀರಾ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480909010013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಏರ್ ಪೊಲ್ಯೂಷನ್ ಅಂದ ಪೊಲ್ಯೂಷನ್ ಅಂತೀರಾ, ಈ ರೀತಿ ನಾಯ್ಸ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಏನಾ? ಹೌದು, ಶಬ್ದ ಮಾಲಿನ್ಯ. ಪೊಲ್ಯೂಷನ್ ಅಂದರೆ ಸ್ಮೋಕು, ಗಾರ್ಬೇಜು, ಇದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಅತಿಯಾದ ಶಬ್ದನೂ ಕೂಡ ಒಂದು ರೀತಿ ಎನ್ವಿರಾನ್ಮೆಂಟಲ್ ಹೆಲ್ತ್ ಇಶ್ಯೂನೇ. ಟ್ರಾಫಿಕ್ ಹಾರ್ನ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ ಸೌಂಡ್ಸ್ ಇರ್ಬೋದು, ಲೌಡ್ ಸ್ಪೀಕರ್ಗಳಿರ್ಬೋದು, ಕಂಟಿನ್ಯೂಸ್ ಆಗಿ ಕೇಳಿಸುವಂತಹ ವೆಹಿಕಲ್ಗಳ ಸೌಂಡ್ ಇರ್ಬೋದು. ನಮ್ಮ ನಗರಗಳಲ್ಲಿ ಸೈಲೆನ್ಸ್ ಅನ್ನೋದು ಲಕ್ಸುರಿ ಆಗಿಬಿಟ್ಟಿದೆಯಾ? ನಿಮ್ಮ ಏರಿಯಾದಲ್ಲಿ ನಿಮಗೆ ಹೆಚ್ಚು ಕಿರಿಕಿರಿ ಮಾಡುವಂತಹ ಶಬ್ದ ಯಾವುದು? ಟ್ರಾಫಿಕ್ ಹಾರ್ನ ಅಥವಾ ಕನ್ಸ್ಟ್ರಕ್ಷನ್ನ, ಲೌಡ್ ಸ್ಪೀಕರ? ಈಗಂತೂ ನಾಯಿಗಳಂತೂ ಎಲ್ಲ ಕಡೆ ಇರುತ್ತೆ, ಎಲ್ಲ ಏರಿಯಾ ರಸ್ತೆಗಳಲ್ಲೂ ಕೂಡ ನಾಯಿಗಳಿರುತ್ತೆ. ಅದರ ಶಬ್ದನ ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಇರುವಂತಹ ಜೋರ್ ಸದ್ದ. ಗಣಪತಿ ಹಬ್ಬ ಶುರುವಾಗಿದ್ದೇ ಶುರುವಾಗಿದ್ದು ಪ್ರತಿ ವಾರ ಕೂಡ ಯಾವುದಾದ್ರೂ ರೋಡಲ್ಲಿ, ಯಾವುದಾದ್ರೂ ಏರಿಯಾದಲ್ಲಿ, ಆ ಏರಿಯಾದಲ್ಲೇ ಒಂದು 4-5 ರೋಡಿಗೆ ಗಣೇಶನ ಇಟ್ಟಿರ್ತಾರೆ ಆ್ಯಂಡ್ ಜೋರ್ ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ. ಸೊ ಇವೆಲ್ಲವೂ ಕೂಡ ಸೌಂಡ್ ಪೊಲ್ಯೂಷನ್ಗೆ ಕಾರಣನ. ಜೊತೆಗೆ ಪರಿಸರ ಮತ್ತು ನಮ್ಮ ಆಹಾರ ಏನಿದೆಯಲ್ವಾ, ಇದು ಕೂಡ ನಾವು ತಿನ್ನುವಂತಹ ಆಹಾರ ನಮ್ಮ ಆರೋಗ್ಯವನ್ನು ಮಾತ್ರ ಅಲ್ಲ, ಪರಿಸರದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಆಹಾರ ವ್ಯರ್ಥ ಮಾಡೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗು, ಫುಡ್ ವೇಸ್ಟು, ಇವೆಲ್ಲವೂ ಕೂಡ ನಮ್ಮ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಹೆಚ್ಚು ಫುಡ್ ವೇಸ್ಟ್ ಆಗೋದು ಯಾವುದು ಅಂದರೆ ತರಕಾರಿಗಳಿರ್ಬೋದು. ಸೊ ಈ ವೇಸ್ಟ್ ಆಗುವಂತಹ ಆಹಾರವನ್ನು ನೀವು ಏನು ಮಾಡ್ತೀರಾ? ಸೊ ನಾನು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಆಗುವಂಥ ಅಂದರೆ ಕಿಚನ್ ವೇಸ್ಟ್ ಏನು ಬರುತ್ತಲ್ಲ, ಅಂದರೆ ತರಕಾರಿ ಕಟ್ ಮಾಡಬೇಕಾದ್ರೆ ಸಿಪ್ಪೆಗಳಾಗಿರ್ಬೋದು ಅಥವಾ ಬೀಜಗಳು ಅಥವಾ ಏನೇ ಒಂದು ಪ್ರಿಪರೇಷನ್ ಟೈಮಲ್ಲಿ ಆಗುವಂತಹ ವೇಸ್ಟನ್ನು ನಾವು ಎಲ್ಲೂ ಬಿಸಾಡದೆ ಅದನ್ನು ನಾವು ಗಿಡಗಳಿಗೆ ಹಾಕೋದಕ್ಕೆ, ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕಿಚನ್ ವೇಸ್ಟ್ ಇಸ್ ಆಲ್ವೇಸ್ ಗೊಬ್ಬರಕ್ಕೆ ಹೋಗೇ ಹೋಗುತ್ತೆ. ಸೊ ನೀವು ಈ ರೀತಿ ಕಿಚನ್ನಲ್ಲಿ ಬರುವಂತಹ ವೇಸ್ಟನ್ನು ನೀವು ಏನು ಮಾಡ್ತೀರಾ? ಹಾಗೆ ಈ ಒಂದು ಪರಿಸರಕ್ಕೆ ನೀವು ಕೊಡುವಂತಹ ಕೊಡುಗೆ ಅಂತಂದರೆ, ಯಾವುದಾದ್ರೂ ಒಂದು ಕ್ರಮವನ್ನು ಪ್ರತಿದಿನ ನಿಮ್ಮ ದಿನನಿತ್ಯದ ರೊಟೀನಿನಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ? ಯಾವುದದು? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಅಂತ ಹೇಳಿದ್ದೆ. ನನಗೆ ಸಂದೇಶವನ್ನು ಕಳಿಸಿರೋರು ಉತ್ತಮ್ ನಾಯಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮಳೆ ರೇನ್ ವಾಟರ್ ಹಾರ್ವೆಸ್ಟಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ. ಸೊ ಮಳೆ ಬಂದಾಗ ಆ ನೀರು ಕೂಡ ಶೇಖರಣೆಯಾಗಿ ಅದನ್ನು ಕೂಡ ನಾವು ಬಳಸ್ಕೊಳ್ತೀವಿ ಹಿತಮಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ, ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಪ್ರತಿ ದಿನವೂ ಕೂಡ ಗಿಡಗಳಿಗೆ, ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕ್ತಾನೇ ಇರಬೇಕಾಗತ್ತೆ. ಸೊ ಈ ರೀತಿ ನಾವು ಯಾವಾಗಲಾದರೂ ಇಲ್ಲದೇ ಇರೋ ಟೈಮಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕಾಗಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಪುಟ್ಟ ಪುಟ್ಟ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಡ್ರಿಪ್ ಇರಿಗೇಷನ್ ಥರ, ಅಂದರೆ ನೀರು ಸ್ವಲ್ಪ ಸ್ವಲ್ಪನೇ ಗಿಡಗಳಿಗೆ ಹೋಗ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ತರಕಾರಿಗಳು, ಹಣ್ಣುಗಳು ಏನಿದೆಯೋ ಅದನ್ನ ನಾವು ಮನೆಯಲ್ಲೇ, ಆದಷ್ಟು ಮನೆಯಲ್ಲೇ ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಸಣ್ಣ ಪುಟ್ಟದ ಜಾಸ್ತಿ ಸಿಗದೇ ಇದ್ರೂ ಕೂಡ ಕೆಲವೊಂದು ಸೊಪ್ಪುಗಳನ್ನೆಲ್ಲ ನಾವು ಮನೆಯಲ್ಲೇ ಬೆಳೆಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾವುದೇ ರಾಸಾಯನಿಕ ಕೆಮಿಕಲ್ಸ್ ಅನ್ನ ಸ್ಪ್ರೇ, ಇವಾಗ ಬರುವಂತಹ ತರಕಾರಿ ಹಣ್ಣುಗಳ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಕೆಮಿಕಲ್ಸ್ ಸ್ಪ್ರೇಡ್ ಆಗೇ ಬಂದಿರುತ್ತೆ. ಸೊ ಇದ್ಯಾವುದು ಇಲ್ಲದೆ ಆರ್ಗ್ಯಾನಿಕ್ ಆಗಿ ಬಳಸುವಂತಹ ಒಂದು ಬೆಳೆದಿರುವಂತಹ ಒಂದು ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂದೇಶ ಇದು. ಶ್ವೇತಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಒಂದು ಎನ್ ಜಿ ಒ ಜೊತೆ ಕೆಲಸ ಮಾಡ್ತೀವಿ. ಸೊ ಎನ್ ಜಿ ಒ ಜೊತೆ ಅಲ್ಲಿ ಗಿಫ್ಟ್ಗಳು, ರಿಟರ್ನ್ ಗಿಫ್ಟ್ಗಳನ್ನ ಪ್ಯಾಕ್ ಮಾಡಬೇಕಾದ್ರೆ ಈ ವರ್ಷದ ಕಾನ್ಸೆಪ್ಟ್ ಆಗಿತ್ತು, ಪರಿಸರ ಸ್ನೇಹಿಗೋಸ್ಕರ ಏನಾದರೂ ಒಂದು ರಿಟರ್ನ್ ಗಿಫ್ಟ್ ಅನ್ನ ಪ್ಯಾಕ್ ಮಾಡ್ಕೊಡಿ ಅಂತ ಕೇಳಿದಾಗ, ನಾವು ಅವರಿಗೆ ಪ್ಯಾಕ್ ಮಾಡ್ಕೊಂಡಂಥದ್ದು ಈ ಸೀಡ್ ಬಾಲ್ ಅಂತ ಬರುತ್ತಲ್ಲ, ಯಾವುದಾದ್ರು ತರಕಾರಿಯ ಸೀಡ್ ಬಾಲ್ಗಳನ್ನು, ಈ ಮಣ್ಣು, ಗಿಡಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳು, ಜೊತೆಗೆ ಈ ಸೀಡ್ ಬಾಲ್ಸನ್ನು ನಾವು ಪ್ಯಾಕ್ ಮಾಡಿ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿದ್ದಂತಹ ಒಂದು ಗಿಫ್ಟ್ ಇದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹೀಗೆ ಸಂದೇಶವನ್ನು ಕಳಿಸ್ತಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ ಕೂಡ ಸಂದೇಶವನ್ನು ಕಳಿಸಿ, ಸೂಪರ್ ಕಾರ್ಯಕ್ರಮ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಇನ್ನೂ ಎರಡು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರಲ್ಲಿ ನೀವು ಕೂಡ, ನೀವು ಮನೆಯಲ್ಲಿ ಪರಿಸರಕ್ಕೋಸ್ಕರ ಫಾಲೋ ಮಾಡುವಂತಹ ಒಂದಷ್ಟು ಕ್ರಮಗಳು ಏನಾದರೂ ಇದ್ದರೆ ಅದರಲ್ಲಿ ಒಂದೆರಡನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ವಾಟ್ ಅ ವಂಡರ್ಫುಲ್ ಸಾಂಗ್ ಅಲ್ವಾ, ಸಕ್ಕದಾಗಿತ್ತು ಹಾಡಂತೂ ಕೇಳ್ಕೊಂಡು ಬಂದ್ರಿ. ನಾವು ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ವಿಶೇಷವಾಗಿ ಪರಿಸರದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಕಸದ ಬಗ್ಗೆ ಮಾತಾಡಿದ್ವಿ, ನೀರಿನ ಬಗ್ಗೆ ಮಾತಾಡಿದ್ವಿ, ಈಗ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಮಾತಾಡೋಣ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ 101.3 ಮೆಗಾ ಹರ್ಟ್ಸ್. ಪರಿಸರವನ್ನ ಉಳಿಸೋದಕ್ಕೆ ನಾವೆಲ್ಲರೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಕಡಿಮೆ ಮಾಡಬಹುದು, ಒಂದು ಬಾಟಲ್ನ ನಾವು ರೀಯೂಸ್ ಮಾಡಬಹುದು, ಒಂದು ಗಿಡವನ್ನ ನೆಡಬಹುದು, ಒಂದು ಟ್ಯಾಪ್ ವ್ಯರ್ಥವಾಗಿ ಎಲ್ಲಾದರೂ ನೀರು ಹರಿತಾ ಇದ್ರೆ ಅದನ್ನ ಆಫ್ ಮಾಡಬಹುದು, ಒಂದು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡದೆ ಸಾಧ್ಯವಾದ್ರೆ ಹತ್ತಿರ ಇರುವಂತಹ ಜಾಗಗಳಿಗೆ ನಡ್ಕೊಂಡು ಹೋಗ್ಬೋದು. ಆಹಾರ ವೇಸ್ಟ್ ಏನು ಮಾಡ್ತೀವಲ್ಲ, ಫುಡ್ ವೇಸ್ಟ್ ಏನು ಮಾಡ್ತೀವಲ್ಲ, ಅದನ್ನು ಆದಷ್ಟು ಕಡಿಮೆ ಕೂಡ ಮಾಡ್ಬೋದು. ನೀವು ಇವತ್ತಿಂದ ಯೋಚನೆ ಮಾಡಿ ಪರಿಸರಕ್ಕಾಗಿ ನೀವು ಬದಲಾಯಿಸ್ಕೊಳ್ತಾ ಇರುವಂತಹ ಒಂದು ಅಭ್ಯಾಸ ಯಾವುದು ಅಂತ. ಪರಿಸರ

ನಮ್ಮ ಸುತ್ತರಿಲ್ಲ, ಪರಿಸರದೊಳಗೆ ನಾವಿದ್ದೀವಿ. ಅದನ್ನ ಕಾಪಾಡೋದು ಭೂಮಿಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ, ನಮ್ಮ ಮಕ್ಕಳಿಗೆ ಹಾಗೆ ನಮ್ಮ ಎಲ್ಲರ ಭವಿಷ್ಯಕ್ಕೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 5 ಗಂಟೆಯ ನಂತರ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜೆ ಚೈತ್ರ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸಿದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ನಗುವನ್ನು ಹಂಚಿ, ಖುಷಿಯನ್ನು ಹಂಚಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಸಿ ಯು, ಬಾಯ್. ಹಾಗೆ ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.

0: ಕೆಳಗ್ರೇ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈಗ ಸಮಯ ಸಾಯಂಕಾಲದ 5 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ವಿಜಯಪುರ ಕೇಳಿ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
2: ಏ ಭಾರತಿ ಬಂದೇವಾ, ಮನದಕ್ಕ ಬಂದೆ ಬಂದೆ.
3: ಏ ಬಾಬಾ ನನಗೂ ತಡ ಆತ್ಬಾ ಈಗ.
2: ಇವತ್ ಯಾಕ ಕಣ್ಣ ತೆಗ್ದಿದ್ದು ಕರೆ ಮಾತು ಹಾಳ ನಿದ್ದೆ ಹತ್ತು ನೋಡ.
3: ಅಲ್ಲ ಆರಕ್ಕೆ ಬರಕ್ಕೆ ನೋಡ, 6:10 ನೋಡ, ಬಾ ಹೋಗೋಣ ಬಾ
2: ನೋಡಿ.
3: ಅಂದಂಗ ಬಿಜಾಪುರ ಆಕಾಶವಾಣಿದವ್ರ ವಂದನಾ ಕಾರ್ಯಕ್ರಮ ಚಾಲು ಆಕೈತ್ಲ ಯಾವಾಗ
2: 6:10.
3: ಹೌದು ನೋಡ್ ನೋಡ, ರಮೇಶ್ ಅಣ್ಣನು ಬಂದ್ ನೋಡು.
2: ದಿನಾ ಬರ್ತಾನ ರಮೇಶ್ ಅಣ್ಣ, ಆದ್ರೆ ಬಾಳ ಫಾಸ್ಟ್ ಹೋಗ್ತಾನವಾ.
3: ಹೌದೌ,
2: ಏನು ನೋಡಲಿ ಎಷ್ಟು ದಾಡ್ ದಾಡ್ ದಾಡ್ ದಾಡ್ ದಾಡ್ ದಾಡ್ ದೊಡ್ಡ.
3: ಶುಭ ಮುಂಜಾನೆ ರಮೇಶ್ ಅಣ್ಣ.
4: ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೋತ್.
2: ನಮಸ್ಕಾರ ರೀ ರಮೇಶ್ ಅಣ್ಣ.
4: ನಮಸ್ಕಾರ. ನಮಸ್ಕಾರ.
3: ಆರಾಮದಿಯಾ?
4: ಆರಾಮದ್ರಿ. ಅಲ್ಲ ಇವತ್ತಳಿ ವಾಕಿಂಗ್ ಹೊಂಟ್ರಲ್ಲ ಇಬ್ರು ಸೇರಿ.
2: ಅಲ್ಲ ನಮಗ್ ಹೋಗ್ತೇವೇನು?
4: ಅಲ್ಲ ನಮಗ ನಿಮ್ಗ ಭೇಟಿನ ಆಗಲ್ಲ.
2: ನೀವು ಆ ಹಿಂದಿನ ರೋಡಿಗೆ ಬರ್ತೀರಿ.
4: ಹಾ ರೀ,
2: ನಾವ್ ಈ ಕಡೆ ಮುಂದೆ ಈ ಕಡೆ ಬೇನ್ ಗಿಡ ಅದು ಅದಾವಲ್ಲ, ಹಿಂಗಾಗಿ ಚಲೋ ಗಾಡಿ.
3: ರಮೇಶ್ ಅಣ್ಣ ಫಾಸ್ಟ್ ಹೋಗ್ತಿರ್ತೀನಿ.
4: ಅಲ್ಲ ಸ್ಲೋ ಆಗಿ ನಡೆದ್ರ ಏನ್ ದೇಹಕ್ಕೆ ಏನ್ ಇಫೆಕ್ಟ್ ಆಗಲ್ಲ. ಸ್ವಲ್ಪ ಫಾಸ್ಟ್ ಹೋಗೋದ್ರಿಂದ ಆರೋಗ್ಯಕ್ಕೆ ಸ್ವಲ್ಪ ಹಿತಕರ ಆಗ್ತದ.
2: ನಾವಿಬ್ರು ಮಾತಾಡ್ಕೊತ ಬರ್ತೇವಲ್ಲ, ನಮ್ಯಾಗ ಆಶಿ ಹೇಳ್ತಾನ ರಮೇಶ್ ಅಣ್ಣ.
3: ಹೌದ, ಗೊತ್ತಾಯ್ತು ಗೊತ್ತಾಯ್ತು ನನಗೂ. ಈಗ ಭಾರತಿ ಬಡ ಬಡ ವಾಕಿಂಗ್ ಮುಗಿಸುನು, ಮುಗಿಸಿ ನೋಡ್ರ ರಮೇಶ್ ಅಣ್ಣ, ನನಗೂ ಹೋಗ್ಬೇಕಾಗೈತಿ.
4: ಏನದ
3: ಮಹತ್ವ ಏನ್ರಿ? ಗೊತ್ತೈತಿ ನಿಮ್ಗ?
4: ಪರಿಸರ ಆರೋಗ್ಯ ದಿನ
3: ನೋಡಲ್ ನಮ್ಮ
2: ರಮೇಶ್ ಅಣ್ಣ ಮನ್ಯಾಗ ಟ್ಯೂಷನ್ ತಗೋತಾನ ಮಕ್ಕಳಿಗೆ, ಎಲ್ಲ ಗೊತ್ತಿರ್ತೈತಿ ನನಗೇನ್ ಗೊತ್ತ ಬಿಡುವ.
3: ಅಲ್ಲ ರಮೇಶ್ ಅಣ್ಣ ನೋಡ ಹೆಂಗ್ ಪಟ್ಟನೆ ಗುರುತಿಳಿದ. ಹೌದೌದು, ಕರೆ ಅದ ರಮೇಶ್ ಅಣ್ಣ. ಇವತ್ತ ವಿಶ್ವ ಪರಿಸರದ ಆರೋಗ್ಯ ದಿನ. ಪ್ರತಿ ವರ್ಷದ ಸೆಪ್ಟೆಂಬರ್ 26 ವಿಶ್ವ ಪರಿಸರ ಆರೋಗ್ಯ ದಿನ ಅಂತೇಳಿ ನಾವು ಈಗ ಆಚರಿಸ್ಲಿಕ್ಕತ್ತೀವಿ. ಇದ್ರ ಅರ್ಥ ಏನು ಅಂತಂದ್ರ, ಭಾರತಿ ಕೇಳಿಲ್ಲೇ
2: ಕೇಳಾಕತ್ತೀನಿ ಹಂಗ ಎಕ್ಸಸೈಜ್ ಮಾಡ್ಕೊಂತ.
3: ಎಕ್ಸಸೈಜ್ ಮಾಡ್ಬೇಡ ಅನ್ಕತ್ತಾನ, ಒಂದ್ 5 ನಿಮಿಷ ಕೇಳು.
2: ಆಯ್ತು.

0: ಈಗ ನಮ್ಮ ಆರೋಗ್ಯ ನಮಗೆ ಎಷ್ಟು ಮಹತ್ವದಲ್ಲ ಅಷ್ಟೇ ಪರಿಸರದ ಆರೋಗ್ಯನೂ ಮಹತ್ವದ್ದು. ಈ ಪರಿಸರ ಮತ್ತು ಮನುಷ್ಯ ಇಬ್ಬರೊಳಗ ಇಲ್ಲಿ ಕನೆಕ್ಷನ್ ಅದ. ಅಂದ್ರೆ ಒಂದನ್ ಬಿಟ್ಟು ಇನ್ನೊಂದು ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೀವಿ ನಾವು ರಮೇಶಣ್ಣ, ಈ ನಿಸರ್ಗಕ್ಕೂ ಮತ್ತ ಮನುಷ್ಯನಿಗೂ
1: ಅಂದ್ರೆ
0: ಬಹಳ ಸಂಬಂಧ ಅದ. ಮತ್ತ ನಿಸರ್ಗದ ಒಂದು ಭಾಗವೇ ಮನುಷ್ಯ ನಾವು. ಅದಕ್ಕೆ ಅದರ ಆರೋಗ್ಯ ನಮ್ಮ ಮ್ಯಾಗ ಪರಿಣಾಮ ಬೀರಿದ್ರ ನಮ್ಮ ಆರೋಗ್ಯ ಅದ್ರ ಮ್ಯಾಗ ಪರಿಣಾಮ.
1: ಗಿಡಗಳು ಏನು ನಮಗೆ ಆಮ್ಲಜನಕ ಕೊಡ್ತಾವ, ನಾವು ಆಕ್ಸಿಜನ್ ಅದಕ್ಕೆ ಕೊಡ್ತಾ ಇದ್ದೀವಿ. ಅವ ಗಿಡಗಳು ಜಾಸ್ತಿ ಹಚ್ಚಬೇಕು.
0: ಅಂದ್ರೆ ಒಂಥರ
1: ಲಿಂಕ್ ಅದ,
0: ಕೊಡು ತಕ್ಕೊಳ್ಳುವ ಸಂಬಂಧ ಇದ್ದಂಗ. ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಅವು ಗಿಡಗಳು ತಗೊಂಡ್ರ ಮತ್ತ ಆ ಗಿಡಗಳು ಬಿಟ್ಟಂತ ಒಂದು ಆಮ್ಲಜನಕವನ್ನ ನಾವು ತಗೋತೀವಿ. ಅಲ್ಲ ಅಣ್ಣ ರಮೇಶಣ್ಣ, ಈ ಗಿಡಗಳು ಎಲ್ಲದಾವ ಹೇಳ್ತೀನಿ ನೀನು.
1: ಗಿಡಗಳು ಜಾಸ್ತಿ ಕಡಿತಾ ಇದ್ದೇವೆ ಇವಾಗ, ಮನಿ ಕಟ್ತಾ ಇದ್ದೀವಿ.
0: ಮತ್ತೆ ನಗರೀಕರಣ
1: ನಗರೀಕರಣ ಬೇರೆ ಆಗ್ಲಿಕ್ಕದ,
0: ಬೆಳೀತಾ ಇರುವಂತ ಜನಸಂಖ್ಯೆಗೆ ಇರ ವಾಸಿಸಾಕ ಜಾಗ ಬೇಕಲ್ಲ, ಮನಿಗಳು ಬೇಕಲ್ಲ.
2: ಮತ್ತ ಬಾಳ ಅತಿಯಾದ ಮನುಷ್ಯನ ಬಯಕೆ ನೋಡುವ, ಬರೀ ರೊಕ್ಕದ ಹಿಂದೆ ಬೆನ್ನ ಹತ್ತಿ ಬಿಟ್ಟೈತಿ. ಆ ಮುಂದೆ ನಮ್ಮ ಆರೋಗ್ಯ ಮ್ಯಾಗ ಏನ್ ಪರಿಣಾಮ ಬೀರ್ತದ ಅನ್ನೋದು ಲೆಕ್ಕನೇ ಇಲ್ಲ. ಒಟ್ಟ ಮನಿ ಕಟ್ಟುದು, ರೊಕ್ಕ ಮಾಡ್ಕೊಳ್ಳೋದು, ಹಿಂಗ ನಡೆದೈತಿ. ಅದಕ್ಕ ಎಲ್ಲ ಹೊಲಗಳು ತೆಗೆದ್ವಿ, ಗಿಡಗಳು ತೆಗೆದ್ವಿ ಅಂದ್ರ ಮುಂದಿನ ಪೀಳಿಗೆಗೆ ಹೆಂಗ ಆಕ್ಸಿಜನ್ ಸಿಗ್ಬೇಕು?
0: ಅಲ್ಲ ಇವತ್ತು ಏನಾಗ್ಬಿಟ್ಟೈತಿ ಅಂತಂದ್ರ, ನಾ ಬೆಳಿಬೇಕು ನಾ ಬೆಳಿಬೇಕು ಅನ್ನುವಂತ ಒಂದು ಕಾಂಪಿಟೇಷನ್ ಒಳಗ ಪರಿಸರದ ಬಗ್ಗೆ ಗಮನನೇ ಇಲ್ಲ ನಮಗ. ಅದು ಆರೋಗ್ಯವಾಗಿ ಐತಿಯೋ ಇಲ್ಲೋ ನಮಗದು ಅದನ್ನ ತಿಳ್ಕೊಂಡು ಬೇಕಾಗಿಲ್ಲ, ಅದ್ರ ಬಗ್ಗೆ ಗಮನನೂ ಇಲ್ಲ ನಮಗ.
2: ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಒಂದು ಪಕ್ಷಿ ತೋರಿಸ್ಬೇಕಂದ್ರ ಗಿಡಗಳಿಲ್ಲ, ಗಿಡಗಳಿದ್ರ ಪಕ್ಷಿ ಬಂದ್ ಕುಂಡಿರ್ತಾವ್ ಅಂತ ಅನ್ನಂಗ.
0: ಅಲ್ಲ ನಾವು ಸಣ್ಣದಿರ್ತಂದ ಗಿಡಗಳ್ದಾಗ ಎಷ್ಟು ಚೂ ಚೂ ಚೂ ಚೂ ಚೂ ಗುಬ್ಬಿ ಅವೆಲ್ಲ ಎಷ್ಟು ಇದು
2: ಮಾಡ್ತೀವಿ ನಾವು. ಪಕ್ಷಿ ಧ್ವನಿಗೆ ಹೇಳ್ತಿದ್ವಿ.
1: ಆಮೇಲೆ ಇನ್ನೊಂದು ಏನಾಗೈತೆ ಅಂದ್ರ, ಈಗ ವೆಹಿಕಲ್ಲು ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಮುಂಚಿತವಾಗಿ ಏನು ರೋಡ್ ಇದ್ದಿಲ್ಲ, ರೋಡ್ ಆಜುಬಾಜು ಸಾಕಷ್ಟು ಗಿಡ ಹಚ್ಚಿದ್ರು, ಅವ ಗಿಡಗಳನ್ನ ಕಟ್ ಮಾಡಿ ರೋಡ್ ಆಗ್ಲಿಕ್ಕೆ ಹತ್ತದ. ಹಿಂಗಾಗಿ ಗಿಡಗಳು ಹೋಗ್ಲಿಕ್ಕೆ ಹತ್ತವ. ಪರ್ಟಿಕ್ಯುಲರ್ ಒಂದು ಏರಿಯಾದಾಗ ಇಲ್ಲಿ ಮಮದಾಪುರದಾಗ ಅದು ಸಾಕಷ್ಟು ಗಿಡ ಹಚ್ಚಿದ್ದಾರೆ. ಸಿದ್ದೇಶ್ವರಪ್ಪರ ಹೇಳಿದ ಪ್ರಕಾರ ಒಂದು 50 ಎಕರೆ 100 ಎಕರೆ ಗಟ್ಟಲೆ ಗಿಡಗಳು
0: ಹಚ್ಚಿದ್ರು,
1: ಬಹಳ ಹಚ್ಚಾರ. ಹೋಗಿ ಬಂದಿರಿ, ನಾನು ಬಹಳ ಚೆನ್ನಾಗಿದೆ. ಅದು ಗೌರ್ಮೆಂಟ್ ಜಾಗ ಇತ್ತು, ಅದನ್ನ ಫುಲ್ ಎಲ್ಲ ಗಿಡಗಳು ಹಚ್ಚಿಬಿಟ್ಟಿದ್ದಾರೆ.
0: ಅಂದಂಗ ರಮೇಶ್ ಅಣ್ಣ, ಮಳಿ ಮಳಿ ಅನ್ನಕತ್ತಿರಲ್ಲ ನೀವು, ನನಗೆ ಇನ್ನೊಂದು ನೆನಪಾತು. ಈ ಪರಿಸರಕ್ಕೆ ಮತ್ತು ಮನುಷ್ಯನ ಭೂಮಿ ಮೇಲಿನ ಚಟುವಟಿಕೆಗಳಿಗೆ ಎಷ್ಟು ಪರಿಣಾಮ ಅದ ಅಂದ್ರೆ, ಭಾರತಿ ಮೊನ್ನೆ ನೇಪಾಳ ಒಳಗೆ ಇದು ಆಯ್ತು ನೋಡ.
2: ಹೌದು, ಬಹಳ
0: ಭೀಕರಲ್ಲ. ಹೌದಿಲ್ಲ, 26 ಆಗಸ್ಟ್ 26
2: ಇನ್ನು ತನಕ ಅಂಕೆ ಸಂಖ್ಯೆನೆ ಗೊತ್ತಾಗಲಾಗಿದ.
1: ಉದ್ದಿಮೆಗಳು ಜಾಸ್ತಿಯಾಗಿ ಹೀಟ್ ಅನ್ನು ಪ್ರೊಡ್ಯೂಸ್ ಜಾಸ್ತಿ ಮಾಡ್ತಾವ. ಹೋಗಿ ಹಿಮ ಏನಿರ್ತೈತಲ್ಲ ಅದು ಕರಗ್ಲಿಕ್ಕೆ ಹತ್ತದ.
0: ಅಂಶನೇ ಹೇಳಿದ್ರು ಅವರು, ಹಿಮಗಡ್ಡೆಗಳು ಕರಗಾಕತ್ತಾವ,
1: ಫ್ಲಡ್ ಬರ್ಲಿಕ್ಕೆ.
2: ಒಂದು ಕಡೆ ನಾವು ನಮ್ಮ ಆರೋಗ್ಯ ನೋಡ್ಕೊಳಕ್ ಹೋದ್ರೂ ಆ ಕಡೆ ಪರಿಸರ ಮ್ಯಾಗ ಹಾನಿ ಆಗಕತ್ತದ. ಒಂದು
0: ಇದರಿಂದ ನಮಗ ಏನಾಗ್ತೈತಿ ಅಂದ್ರ, ಒಂದು ಶ್ವಾಸಕೋಶದ ಸಮಸ್ಯೆ ಪ್ರಾರಂಭ ಆಗ್ತೈತಿ. ಯಾಕಂದ್ರೆ ನಮ್ದು ಇವತ್ತಿನ ಗಾಳಿ ಪರಿಶುದ್ಧವಾಗಿಲ್ಲ, ಅದಕ್ಕೂ ನಾವೇ ಕಾರಣ ಆಗ್ತೀವಿ. ಯಾಕೆ ಹೇಳು, ವಾಹನಗಳನ್ನು ಬಳಸ್ತೀವಿ, ಕಾರ್ಖಾನೆಗಳಿಂದ ಬರುವಂತ ಹೊಗೆ ಇರಬಹುದು, ಎಲ್ಲ ಒಂದು ಪಾವಿತ್ರತೆಯನ್ನ ನಾವೇ ಕೆಡಿಸಿವಿ ಅನ್ನೋದು ತಪ್ಪಾಗಂಗಿಲ್ಲ.
1: ಲಾಕಮಾದೇವಿಯವರು ಆವಾಗ ಹೇಳ್ಯಾರ, ತೆರನೆ ಹುಳು ತನ್ನ ನೂಲವನ್ನು ತಾನೇ ಸುತ್ತಿಕೊಂಡು ಬೈತಿದ್ದೇನೆ ಏನ ಮನದ ದುರಾಶೆ ಬಯಸಿ. ಅದೇನ್ ಮಾಡ್ತದೆ, ತೆರನೆ ಹುಳು ತಂದ ಎಲ್ಲ ಒಂದು ಗೂಡನ್ನು ಕಟ್ಕೋತದ, ಕಟ್ಕೊಂಡು ಆಮೇಲೆ ಯಾರಾದ್ರೂ ಬರ್ತಾ ಇದಾರತ್ ಬಾಗ್ಲ ಸಹಿತ ಮುಚ್ಕೊಂಡ್ಬಿಡ್ತು, ಹಾಕೊಂಡ್ಬಿಡ್ತು, ಹಿಂಕೊಂಡ್ಬಿಡ್ತದೆ ಒಳಗತ್
0: ಒಳಗೆ, ಅದೇ ಸತ್
1: ಹೋಗ್ತದೆ. ಹಂಗಾಗ್ಯದ ನಮ್ ಜೀವನ ಈ ಸದ್ಯಕ್ಕೆ.
0: ರಮೇಶ್ ಅಣ್ಣ, ನಿನ್ಗೆ ಇನ್ನೊಂದು ಅನ್ಸಂಗಿಲ್ಲ, ನಾವು ಬಹಳ ಸ್ವಾರ್ಥಿಗಳಾಗಕತ್ತಿಲ್ಲ ಮನುಷ್ಯರಾದ ನಾವು? ಯಾವ ಒಂದು ನಿಸರ್ಗ ಈ ಪರಿಸರವನ್ನೆಲ್ಲ ಮನುಷ್ಯನ ಕೈಯಾಗ ಕೊಟ್ಬಿಡ್ತೋ ಅಂದ್ರೆ, ಒಂದು ಭೂಮಿ ಮೇಲೆ ಇರುವಂತ ಒಂದು ಅತ್ಯಂತ ಚಾಣಾಕ್ಷ ಪ್ರಾಣಿ ಅಂದ್ರ ನಾವೇ
1: ಮನುಷ್ಯ.
0: ಈ ಪರಿಸರವನ್ನ ನಾವು ನಮ್ ಸ್ವಾರ್ಥಕ್ಕಾಗಿ ಸಿಕ್ ಸಿಕ್ಕಂಗ ಬಳಸಕತ್ತೀವಿ ಅಂತ ಅನ್ಸ್ವಲ್ತ.
1: ಹೌದೌದು, ಬಹಳ ನಮ್ ಸ್ವಾರ್ಥಕ್ಕಾಗಿ ನಾವು ಏನೇನ್ ಮಾಡ್ಲಿಕ್ಕಾದ್ರೂ ತಯಾರಾಗಿದ್ದೇವೆ.
0: ಅದು ಉಲ್ಟಾ, ಮತ್ತ ಅದು ನಮ್ಮ ಆರೋಗ್ಯವನ್ನೇ
2: ಕೆಡಿಸಕತ್ತ. ಈಗ ಉದಾಹರಣೆಗೆ ನೋಡುವ, ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನಾಗ ನೋಡ, ನೀರ್ ಕುಡಿದ ಅದ್ರೊಳಗ, ಏನಾರ ಹೊರಗಿಂದ ಹಾರ ತರ್ಬೇಕಂದ್ರ ಅದ್ರೊಳಗ, ಮನ್ಯಾಗ ರಗಡ್ ಬಟ್ಟಿ ಚೀಲ ಇರ್ತಾವ, ಹೊಲಿಯಂಗಿಲ್ಲ ನಾವು. ಅದನ್ನ ತಿನ್ನುದು, ಅದನ್ನ ಬೀಸುದು, ಹಿಂಗಾಗಿ ಅದನ್ನು ಪರಿಸರ
0: ಬಿಡ ಯವ್ವ, ಸಿಕ್ಕಿದ್ದು ತಗೊಂಡು ಬಳಸಾಕ ತಯಾರಿಲ್ಲ.
1: ಆಮೇಲೆ ಮಾರ್ಕೆಟ್ ಹೋದಿವ್ ಅಂದ್ರೆ ನಾವು ಕೈಸಿಲ್ ತಗೊಂಡು ಹೋಗ್ಬೇಕ್ರಿ, ಕೈಸಿಲ್ ತಗೊಂಡು ಹೋಗಲ್ಲ. ಅಲ್ಲೇ ಹೋಗಿ ಯಾರು ಪ್ಲಾಸ್ಟಿಕ್ ಚೀಲ ಹಾಕೊಳ್ರಿ, ಪ್ಲಾಸ್ಟಿಕ್ ಚೀಲ ಅಲ್ಲಿ ತಗೊಂಡು ಅದನ್ನ ತಗೊಂಡ್ಬಂದು ಮತ್ತೆ
2: ಬಿಸಿ ಊಟನು ಅದ್ರೊಳಗೆ ತಂದ್ವಿ ಅಂದ್ರ ಮತ್ತ ಅದ್ರ ದಿನ ಇಷ್ಟು ಇಷ್ಟು ಹೋಗ್ಬಿಡ್ತದ ಹೊಟ್ಟಿ ಒಳಗ.
0: ಪೇಪರ್ನ್ಯಾಗ ಸುತ್ತಿ ಕೊಡ್ತಾರ ಇವ್ ನ್ಯೂಸ್ ಪೇಪರ್ಗಳು ಇರ್ತಾವಲ್ಲ,
2: ಅಕ್ಷರ
0: ಅದ್ರದ್ದೇನು ಪ್ರಿಂಟಿಂಗ್ ಒಳಗೆ ಏನು ಕೆಮಿಕಲ್ಸ್ ಯೂಸ್ ಮಾಡಿರ್ತಾರಲ್ಲ, ಅದು ಎಲ್ಲ ಹತ್ತೈತಿ. ಹಿಂಗಾಗಿ ಈಗ ನಮ್ಮ ಆರೋಗ್ಯ ಎಷ್ಟು, ನಮ್ಮ ಆರೋಗ್ಯವನ್ನು ಮಾತ್ರ ನಾವು

0: ಕಾಪಾಡಿಕೊಂಡ್ರೆ ಸಾಲದು, ನಾವು ನಮ್ಮ ಪರಿಸರದ ಆರೋಗ್ಯವನ್ನ ಕೂಡ ಕಾಪಾಡ್ಕೋಬೇಕು. ಅದರ ಒಂದು ಅರಿವನ್ನ ಮೂಡಿಸುವಂತಹ ದಿನಾನೇ ಈ ಸೆಪ್ಟೆಂಬರ್ 26. ಪರಿಸರ ಪ್ರೇಮಿಗಳಾದಂತಹ ಸಾಲು ಮರದ ತಿಮ್ಮಕ್ಕ ಇದ್ದಿರಬಹುದು, ಅಥವಾ ಇನ್ನಿತರ ಎಷ್ಟೋ ಮಂದಿ ಈ ಪರಿಸರದ ಬಗ್ಗೆ ಹೋರಾಟಗಳನ್ನ ಮಾಡ್ತಾರೆ, ಎಷ್ಟೋ NGOಗಳವ, ಅವರು ವೈಯಕ್ತಿಕವಾಗಿ ಈ ಪರಿಸರದ ಒಂದು ಅರಿವು ಕೊಡಬೇಕು ಅನ್ನೋ ಸಂಬಂಧ ಅವರು ಕೆಲಸ ಮಾಡಕತ್ತಾರ. ಅಂತವ್ರ ಸಂಗಟ ನಾವಿಷ್ಟು ಕೈ ಜೋಡಿಸ್ಬೇಕು.
1: ಆಮೇಲೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ಅನ್ನಂಗ್ ನಾವು ಸಾಕಷ್ಟು ಕೆಲಸಗಳು ಮಾಡ್ಬೇಕಾಗ್ಯದ. ಇಲ್ಲಕಂದ್ರೆ ಪರಿಸರ ಅಷ್ಟೇ ಒಳ್ಳೆಯಲ್ಲ. ನಾವು ಈಗ ನಮ್ದಷ್ಟೇ ನೋಡ್ಕೊಂಡು ಹೋದಿವಿ ಅಂದ್ರೆ ನಾವು ಅಷ್ಟೇ ತೃಪ್ತಿಕರಾಗಿ ಹೋಗೋದ್ರಿಂದ ಮುಂದೆ ಒಟ್ಟೆ ಉಳಿಯಲ್ಲ ಮುಂದಿನ ಮಕ್ಕಳಿಗೆ.
0: ಈಗ ಹೇಳ್ತಾರಲ್ಲ, ಏನು ಪ್ರಾಣಿಗಳನ್ನ ನಾವು ಫೋಟೋ ಒಳಗ ಮತ್ತೆ ಪ್ರಾಣಿ ಸಂಗ್ರಹಾಲಯಗಳ ಒಳಗ ತೋರಿಸ್ಬೇಕಾಗ್ತೈತಿ, ಹಿಂಗಿದ್ದು ಅಂತ ಹೇಳಿ ತೋರಿಸ್ಬೇಕಾಗ್ತೈತಿ ಅನ್ನುವಂತ ಪರಿಸ್ಥಿತಿ ಬರ್ತೈತಿ. ಮತ್ತೆ
2: ಮುಂದಿನ ದಿನಗಳು ಬಹಳ ಭಯಂಕರವಾಗಿ
0: ಅಲ್ಲ, ಇದಕ್ಕೆಲ್ಲ ಕಾರಣ ನಾವೇ. ಇಷ್ಟು ವಿಷಪೂರಿತ ಮಾಡಿಟ್ಟವರು ಕೂಡ ನಾವೇ. ಅದರ ಒಂದು ಅರಿವನ್ನ ನಾವು ಇವತ್ತು ನಮ್ಮೆಲ್ಲ ಮಾನವ ಸಮಾಜಕ್ಕೆ
1: ಮುಟ್ಟಿಸ್ಬೇಕು. ಆಮೇಲೆ ತಾಯಂದ್ರೆ ಎಲ್ಲ ಆದ್ರೂ ಕೂಡ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕ್ರಿ ಪರಿಸರದ ಬಗ್ಗೆ.
2: ಈಗ ಏನ್ ಮಾಡೋಣ, ದೊಡ್ಡ ದೊಡ್ಡ ಮನೆಗೆ ಹೋಗೋಣ. ರಮೇಶ್ ಅಣ್ಣ ಒಂದ್ 4-5 ಗಿಡಗಳು ತರ್ತಾನಲ್ಲಿ ಮಾರಾಕ್ ಬಂದಾವಂತ. ಯಾಕೆ ಅವ್ರು ಇವರು ಹಚ್ಚುದು ಅನ್ನೋದು, ಯಾಕೆ ನಾವ ಒಂದೆರಡು ಗಿಡ ಹಚ್ಚಿಬಿಡೋಣಲ್ಲ.
0: ಹೌದಾ,
2: ಹೆಂಗೂ ದಿನ ವಾಕಿಂಗ್ ಬಂದಿರ್ತೇವಿ, ಒಂದ್ ಬಾಟ್ಲೆ
0: ಪರಿಸರ ಸ್ವಚ್ಛ ಇರ್ತೈತೆ. ನನಗ ಒಂದೆರಡು ಬೇನ್ ಗಿಡ ತೊಂಬರ್ಪ
2: ಒಟ್ಟರು ಅವ ನಡುವಂತ ಒಂದೇ ಸಾಲದಾಗ.
3: ಇದುವರೆಗೆ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಭಾರತಿ ಸುಣಗ, ರಮೇಶ್ ಮಗ್ದುಂ ಹಾಗೂ ಮಹಾನಂದ ಗೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
5: ಆತ್ಮೀಯರೇ, ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳೋಣ SPB ಅವರ ಧ್ವನಿಯಲ್ಲಿ ಕಾವೇರಿ ಚಿತ್ರದಿಂದ ಆಯ್ದ ಗೀತೆಯನ್ನು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆತ್ಮೀಯರೆ, ಇದುವರೆಗೆ ಮಾತು ತಪ್ಪದ ಮಗ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಕೆಜೆ ಎಸ್ ದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೇಮಲೋಕ ಚಿತ್ರದಿಂದ ಆಯ್ದ ಗೀತೆಯನ್ನು. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಕೆಳಗ್ರೇ 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇನ್ನು ಮುಂದೆಗಳಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚೇತನ್ ಗಜೇಂದ್ರ, ಭರತ್ ಟಿ ಬಿಜೆ.

ಪ್ರಿಯ ಶ್ರೋತೃಗಳೇ, ಈ ಚೈತ್ರದ ಪ್ರೇಮಾಂಜಲಿ ಚಿತ್ರದೊಂದಿಗೆ ಈ ಸಮಯದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಮತ್ತೆ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿ 8 ಗಂಟೆಗೆ ಕೇಳಬಹುದು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 5:30 ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಇದೀಗ.

ಕೇಳುಗರೆ, ಕಾರ್ಯಕ್ರಮದ ನಿಯಮಗಳು. ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 5 ಪ್ರಶ್ನೆಯನ್ನು ಕೇಳಲಾಗುವುದು. ಇದು ನಿಯಮ 1. ನಿಯಮ 2, ಮೊದಲ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ 2ನೇ ಪ್ರಶ್ನೆಯನ್ನು ಕೇಳಲಾಗುವುದು. ನಿಯಮ 3, ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದರೆ ಅದೇ ಪ್ರಶ್ನೆಯನ್ನು ಮುಂದಿನವರಿಗೆ ಕೇಳಲಾಗುವುದು. ಇನ್ನು ನಿಯಮ 4, ಕೇಳಿದ ಪ್ರಶ್ನೆಗೆ 5 ಜನರಿಂದ ಸರಿ ಉತ್ತರ ಬಾರದೇ ಇದ್ದರೆ ಆ ಪ್ರಶ್ನೆಗೆ ಉತ್ತರ ನೀಡಿ ಪ್ರಶ್ನೆಯನ್ನು ಬದಲಾವಣೆ ಮಾಡಲಾಗುವುದು. ನಿಯಮ 5, 5 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ ವಿಜೇತ ಸ್ಪರ್ಧಿಗಳ ಹೆಸರುಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳಲಾಗುವುದು. ನಿಯಮ 6, ಒಬ್ಬರು ಈ ಕಾರ್ಯಕ್ರಮದಲ್ಲಿ 2 ಬಾರಿ ಮಾತ್ರ ಕರೆ ಮಾಡಬೇಕು, ಅನ್ಯ ಮಾರ್ಗದ ಉತ್ತರಗಳಿಗೆ ಅವಕಾಶ ಇಲ್ಲ. ಕಾರ್ಯಕ್ರಮದ ಅಂತಿಮ ನಿಯಮ, ಪ್ರತಿ ಪ್ರಶ್ನೆಗೆ 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ. ನಾವು ಕೇಳೋ ಪ್ರಶ್ನೆಗೆ ನೀವು ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227030340 ಅಥವಾ 0835227030350, ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227230 ಅಥವಾ 0835227350.

0: ಬನ್ನಿ, ಮೊದಲ ಕರೆ. ಯಾರು ಇಲ್ಲಿಂದ ಮಾಡಾರಂತ ಕೇಳೋಣ. ಹಲೋ,
1: ನಮಸ್ತೆ ರೀ.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ
1: ಸರ್? ನಮಸ್ತೆ ರೀ, ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ ರೀ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡ್ದಿಂದ ರೀ.
0: ರಾಯಭಾಗ ತಾಲೂಕು ಮುಗುಳ್ಕೋಡ್ದಿಂದ ಶಿವಲಿಂಗಯ್ಯ ಅವರು?
1: ಹ್ಞೂ ರೀ.
0: ಮೊದಲ ಕರೆ ಶಿವಲಿಂಗಯ್ಯ ಅವ್ರದ್ದು.
1: ಥ್ಯಾಂಕ್ಸ್ ರೀ.
0: ಮೊದಲ ಪ್ರಶ್ನೆ ರೀ.
1: ಹಾಂ, ಕೇಳ್ರಿ.
0: ಯೂನಿವರ್ಸಲ್ ಡೋನರ್ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತೇವೆ?
1: ಏನು ಸರ್
0: ಪ್ರಶ್ನೆ ಗಮನ ಕೊಟ್ಟು ಕೇಳ್ಬೇಕು ರೀ.
1: ಹಾಂ ಸರ್.
0: ಯೂನಿವರ್ಸಲ್ ಡೋನರ್ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ. ನಿಮ್ಮ ಸಮಯ ಆರಂಭ.
1: ಸರ್, ಓ ರೀ.
0: ಹಾಂ, ಓ ಮುಂದೆ ಹೇಳ್ರಿ. ಓ ಏನು ಅನ್ನೋದು?
1: ಓ ಪಾಸಿಟಿವ್ ರೀ. ಓ ಪಾಸಿಟಿವ್ ರೀ.
0: ಓ ಪಾಸಿಟಿವ್ ಅಂತೀರಿ?
1: ಹಾಂ ರೀ.
0: ಓ ಪಾಸಿಟಿವ್ ತಪ್ಪಾದ ಉತ್ತರ. ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು ಶಿವಲಿಂಗ ಅವರೇ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಓಕೆ.
0: ಹಲೋ, ಹಲೋ, ನಮಸ್ತೆ. ನಮಸ್ಕಾರ, ಯಾರು ಎಲ್ಲಿಂದ?
2: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ಬೀದರಿಂದ ಮೋಹನ್.
0: ಬೀದರ್ದಿಂದ ಮೋಹನ್ ಅವರು?
2: ಹೌದು ಸರ್.
0: ಮೋಹನ್ ಅವರಿಗೆ ಮೊದಲ ಪ್ರಶ್ನೆ
2: ಸರ್.
0: ಯೂನಿವರ್ಸಲ್ ಡೋನರ್ ಎಂದು ಯಾವ ರಕ್ತದ ಗುಂಪನ್ನು ಕರೆಯುತ್ತೇವೆ?
2: ಇದು ಓ ಪಾಸಿಟಿವ್ ಸರ್.
0: ಓ ಪಾಸಿಟಿವ್ ಅಂತೀರಿ?
2: ಹೌದು ಸರ್.
0: ಓ ಪಾಸಿಟಿವ್ ತಪ್ಪಾದ ಉತ್ತರ ರೀ. ಧನ್ಯವಾದ. ಹಲೋ,
2: ಓ ನೆಗೆಟಿವ್ ಸರ್.
0: ಓ ಪಾಸಿಟಿವ್ ತಪ್ಪಾದ ಉತ್ತರ. ಮತ್ತು ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು. ಧನ್ಯವಾದ ರೀ ಮೋಹನ್ ಕರೆ ಮಾಡಿ. ಹಲೋ, ಹಲೋ
3: ಸರ್.
0: ನಮಸ್ತೆ, ಯಾರು ಎಲ್ಲಿಂದ ರೀ?
3: ಸರ್, ಯುವರಾಜ್ ಚೋಳಕೆ ವಿಜಯಪುರದಿಂದ ರೀ.
0: ಯುವರಾಜ್ ಅವರು ಪ್ರಶ್ನೆ ಕೇಳಿಸ್ಕೊಂಡಿ ಯುವರಾಜ್ ಅವರ?
3: ಹಾಂ, ಕೇಳಿನ ಸರ್.
0: ಉತ್ತರ ನಿರೀಕ್ಷೆ ಮಾಡಬಹುದಾ ನಾವು?
3: ಓ ನೆಗೆಟಿವ್ ಸರ್.
0: ಓ ನೆಗೆಟಿವ್ ಅಂತೀರಿ? ಖಂಡಿತ ಸರಿಯಾದ ಉತ್ತರ ಓ ನೆಗೆಟಿವ್ ರೀ. ಇನ್ನೇ ಮೋಹನ್ ಅವರು ಓ ಪಾಸಿಟಿವ್ ಅಂದರು, ಮತ್ತೆ ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡಿದರು. ಯಾಕಂದ್ರೆ ಒಂದು ಬಾರಿ ಹೇಳಿದ ಉತ್ತರವನ್ನು ನಾವು ಪರಿಗಣನೆ ಮಾಡ್ತೀವಿ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಯುವರಾಜ್ ಅವರ. ಇನ್ನು ಎರಡನೇ ಪ್ರಶ್ನೆ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರ ನಿವೃತ್ತಿಯ ವಯಸ್ಸು ಎಷ್ಟು?
3: 62 ಸಾಹೇಬ್ರೆ.
0: 62 ಅಂತೀರಿ?
3: ಹೌದು ಸರ್.
0: 62 ತಪ್ಪಾದ ಉತ್ತರ ಯುವರಾಜ್ ಅವರ. ಧನ್ಯವಾದ ಕರೆ ಮಾಡಿದಕ್ಕೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಇಲ್ಲಿಂದ ರೀ?
1: ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ ಸರ್. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡ್ರಿ.
0: ಎರಡನೇ ಕರೆ, ಅಂತಿಮ ಕರೆ. ಓಕೆ, ಪ್ರಶ್ನೆ ಹಿಂಗದ್ರಿ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ನಿವೃತ್ತಿ ವಯಸ್ಸು ಎಷ್ಟು ಅನ್ನೋದು ಪ್ರಶ್ನೆ. 65 ಅಂತೀರಿ? ಖಂಡಿತ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ವಿ ಬಿ ಜಿ ರಾಮ್ಜಿ ಈ ಯೋಜನೆ ಕೇಳಿರಿ? ವಿ ಬಿ ಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯ ಕೆಲಸ ನಿರ್ವಹಿಸುವ ಮಿತಿಯನ್ನು ಎಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿದೆ?
1: ಸರ್, ಮೊದಲು 100 ಇದ್ರೆ ಈಗ 125 ದಿನಗಳಿಗೆ ವಿಸ್ತರಣೆ ಮಾಡಲಾಗಿದೆ.
0: 125 ಅಂತೀರಿ?
1: 125 ಡೇಸ್.
0: ಹಾಂ, 125 ದಿನಗಳವರೆಗೆ ವಿಸ್ತರಣೆ ಮಾಡ್ಯಾರ. ಹಾಂ, ಓಕೆ. ಇನ್ನೊಂದು ಪ್ರಶ್ನೆ, ಈಗ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಮೂರನೇ ಪ್ರಶ್ನೆ
1: ಕೇಳಿ ಗುರುಗಳೇ.
0: ಇತ್ತೀಚೆಗೆ ವಂದೇ ಮಾತರಂ ಗೀತೆಗೆ ಎಷ್ಟು ವರ್ಷ ಪೂರ್ಣಗೊಂಡಿದೆ?
1: ಸರ್, 150 ವರ್ಷ ರೀ.
0: 150 ವರ್ಷ ಅಂತೀರಿ? ಹ್ಞೂ ಹ್ಞೂ ಹ್ಞೂ. ಏನು ಮಾಡ್ತೀರಿ ಶಿವಲಿಂಗ ಅವರೇ?
1: ಸರ್, ನಾನು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಸರ್.
0: ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ಲಿಕ್ಕೆ
1: ಆಗ ಯಾವ್ದ್ರೆ ಈಗ ಕನ್ಫರ್ಮ್ ಆಗಿತ್ತು ಅಲ್ರಿ, ಓದ್ತಾ ಇದ್ದೇನೆ ಸರ್. ಕಾಂಪಿಟೇಟಿವ್ ಎಕ್ಸಾಮ್ ಪ್ರಯತ್ನ ಮಾಡ್ತಾ ಇದ್ದೆ.
0: ಹೌದು, ಟೀಚರ್ಸ್ ಕನ್ಫರ್ಮ್ ಆಗಿದೆ ಈಗ?
1: ಹೌದ್ರಿ ಸರ್.
0: ಪ್ರಚಲಿತ ಘಟನೆಗೆ
1: ಆಗಿದ್ರಿ, ಮತ್ತೆ ಜಿ ಪಿ ಎಸ್ ಆಗಿದ್ರಿ.
0: ಓಕೆ, ಟಿ ಟಿ ಪಾಸ್ ಆಗಿರಿ?
1: ಏನು ಆಗಿದ್ರಿ ಸರ್.
0: ಓಕೆ ಓಕೆ, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆ ಬರ್ತಾ ಇದೆ.
1: ಕೇಳಿ ಸರ್.
0: 2026 ಸಾಲಿನ ಯು ಎಸ್ ಓಪನ್ ಗೆದ್ದ ಆಟಗಾರ ಯಾರು ಅನ್ನೋದು ಪ್ರಶ್ನೆ.

0: ಸರ್
1: ಇತ್ತೀಚೆಗೆ ಮುಕ್ತಾಯಗೊಂಡ ಇವೆ ಸೋಪನ್ ಇದು,
0: ಹಾಂ ರೀ
1: ಹೇಳ್ಬೋದಾ? ಮೂರು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿರಿ. ನಾಲ್ಕನೇ ಪ್ರಶ್ನೆ ಇದು.
0: ಭಾಳ ಕನ್ಫ್ಯೂಸ್ ಆಗ್ತದೆ ಸರ್, ರನ್ನರ್ ಡಬಲ್ ಇದ್ರ ಸಿಂಗಲ್ ಅಂತ ಹೇಳ್ರಿ.
1: ಇಲ್ಲ
0: ಸಿಂಗಲ್ ಸರ್.
1: ಹೌದ್ರಿ?
0: ಹಾಂ ಸರ್.
1: ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ಸ್ ರೀ ಸರ್.
1: ಓಕೆ, ಕೇಳುಗ್ರೆ ನೇರ ಪ್ರಸಾರದಲ್ಲಿ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಕೇಳಕತ್ತೀರಿ. ನಾವು ಕೇಳೋ ಪ್ರಶ್ನೆಗೆ ನೀವು ಕೂಡ

ನಾವು ಕೆಲವು ಪ್ರಶ್ನೆಗೆ ಉತ್ತರವನ್ನು ನೀಡಿ.

0: ಹಲೋ
1: ಹಾಂ
0: ಹಲೋ, ನಮಸ್ತೆ.
1: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಇಲ್ಲಿಂದ ರೀ?
1: ನಮ್ಮ ಹೆಸರು ರಮೇಶ್ ಅಂತೇಳಿ ಸರ್.
0: ರಮೇಶ್ ಅವರು,
1: ಕೊಪ್ಪಳದಿಂದ ಸರ್ ಮಾತಾಡೋದು.
0: ಕೊಪ್ಪಳದಿಂದ ರಮೇಶ್ ಅವ್ರು ಮಾತಾಡಕತ್ತೀರಿ?
1: ಸರ್
0: ರಮೇಶ್ ಅವ್ರು, ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಪ್ರಶ್ನೆ ನಮಗೆ ಕೇಳಿ ಸರ್.
0: 2026ನೇ ಸಾಲಿನ US ಓಪನ್ ಗೆದ್ದ ಆಟಗಾರ ಯಾರು ಅನ್ನೋದು ಪ್ರಶ್ನೆ.
1: ಇವೆ ಸರ್, ಅಲೆಕ್ಸಾಂಡರ್ ಜರೇವ ಸರ್. ಅಲೆಕ್ಸಾಂಡರ್ ಜರೇವ
0: ಅಲೆಕ್ಸಾಂಡರ್
1: ಜರೇವ
0: ಜೆವ್ರೆ
1: ಸರ್.
0: ಜೆವ್ರೆವ್ ಅಂತ ಹೇಳ್ತೀರಿ.
1: ಸರ್
0: ಓಕೆ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ರೀ,
1: ಸರ್.
0: ಗೀತ ಗೋವಿಂದ ಎಂಬ ಪ್ರಸಿದ್ಧ ಭಕ್ತಿ ಕಾವ್ಯವನ್ನು ಬರೆದವರು ಯಾರು?
1: ಜಯದೇವನ ಗೀತ ಗೋವಿಂದ ಸರ್. ಜಯದೇವ
0: ಜಯದೇವ ಅಂತೀರಿ?
1: ಕವಿ ಚೇನರಾಸನ ಜಯದೇವ ಸರ್.
0: ಖಂಡಿತ ಸರಿಯಾದ ಉತ್ತರ, ಜಯದೇವ ರೀ. ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಮೂರನೇ ಪ್ರಶ್ನೆ, ಈಗ
1: ಹಾಂ ಸರ್.
0: ಗುರುತ್ವಾಕರ್ಷಣ ನಿಯಮಗಳನ್ನು ಐಸಾಕ್ ನ್ಯೂಟನ್ ಅವರು ತಮ್ಮ ಯಾವ ಪುಸ್ತಕದಲ್ಲಿ ಮಂಡನೆ ಮಾಡಿದ್ದಾರೆ?
1: ಪ್ರಿನ್ಸಿಪಿಯಾ ಮ್ಯಾಥಮೆಟಿಕ್ಸ್ ಸರ್. ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ.
0: ಪ್ರಿನ್ಸಿಪಿಯಾ
1: ಮ್ಯಾಥಮೆಟಿಕಾ ಅಂತ ಬರ್ತದ ಗ್ರಂಥದಲ್ಲಿ ಹೇಳ್ತಾರೆ.
0: ಮ್ಯಾಥಮೆಟಿಕಾ. ಓಕೆ, ನಮಗಿಂತ ಫಾಸ್ಟ್ ಇದ್ದೀರಿ ರಮೇಶ್ ಅವರೇ.
1: ಇಲ್ಲ ಸರ್, ಎಲ್ಲ ತುಂಬ ಸರ್.
0: ಹಾಂ, ಎಲ್ಲ ಅಪ್ಡೇಟ್ ಇದ್ದೀರಿ ಅಂದಂಗೆ ಆಯಿತು. ಈಗ ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ನಾಲ್ಕನೇ ಪ್ರಶ್ನೆ,
1: ಹಾಂ ಸರ್.
0: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅಧಿಕೃತವಾಗಿ ಎಷ್ಟು ಭಾಷೆಗಳಿಗೆ ನೀಡ್ತಾರೆ ಪ್ರಸ್ತುತವಾಗಿ?
1: ಕೇಂದ್ರ ಸಾಹಿತ್ಯ,
0: ಪ್ರಶ್ನೆ ಗಮನ ಕೊಟ್ಟು ಕೇಳಿರಿ, ರಿಪೀಟ್ ಮಾಡಂಗಿಲ್ಲ.
1: ಸರ್
0: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅಧಿಕೃತವಾಗಿ ಎಷ್ಟು ಭಾಷೆಗಳಿಗೆ ನೀಡುತ್ತಾರೆ ಅನ್ನೋದು ಪ್ರಶ್ನೆ.
1: ಸರ್ ಈಗ 24 ಭಾಷೆ ನೀಡುತ್ತಾರೆ. 24.
0: ಹಾಂ, 24 ಅಂತೀರಿ?
1: ಹಾಂ ಸರ್, ಯಾಕಂದರೆ 22 ತೆಲಂಗಾಣ ಭಾಷೆ ಭಾಷೆಗಳು, ರಾಜಸ್ಥಾನಿ ಮತ್ತು ಇನ್ನೊಂದು ಇಂಗ್ಲೀಷ್ ಸರ್.
0: ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಯೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ್ತದ.
1: ಹಾಂ ಸರ್, ಕರೆಕ್ಟ್
0: ಓಕೆ,
1: ಸರ್.
0: ಖಂಡಿತ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಕೊನೆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇವತ್ತಿನ ಕಾರ್ಯಕ್ರಮದ ವಿಜೇತರಾಗ್ತೀರಿ ತಾವು. ಹೇಳಿ
1: ಸರ್. ಎಲ್ಲ ಕಲಿಕೆ ಸರ್, ಹಂಗೆ ಸಿಂಪಲ್.
0: ಏನು ಮಾಡ್ತೀರಿ ರಮೇಶ್?
1: ನಾವು ಟೀಚರ್ ಎಕ್ಸಾಮ್ ಓದ್ತಾ ಇದ್ದೀವಿ ಸರ್, ಕೊಪ್ಪಳದಲ್ಲಿ ಪ್ರೆಸೆಂಟ್.
0: ಹಾಂ, ಕೊಪ್ಪಳದಲ್ಲಿ ಓದಾಕತ್ತೀರಿ.
1: ಹಾಂ ಸರ್.
0: ಈ ಪ್ರಶ್ನೆ ಗಮನ ಕೊಟ್ಟು ಕೇಳ್ರಿ, ಪ್ರಶ್ನೆ ರಿಪೀಟ್ ಮಾಡಂಗಿಲ್ಲ. ಕೊನೆ ಪ್ರಶ್ನೆ ಅದ.
1: ಓಕೆ ಸರ್.
0: ಲಡಾಖ್ನ ಬೌದ್ಧ ಮಠಗಳಲ್ಲಿ ಮುಖವಾಡ ಧರಿಸಿ ಮಾಡುವ ಸಾಂಪ್ರದಾಯಿಕ ನೃತ್ಯವನ್ನು ಏನೆಂದು ಕರೆಯುತ್ತೇವೆ? ಲಡಾಖ್ನ ಬೌದ್ಧ ಮಠಗಳಲ್ಲಿ, ಪ್ರಶ್ನೆ ಕೇಳ್ರಿ. ನಾ ಒಂದು ಸೆಕೆಂಡ್, ನಾ ಪ್ರಶ್ನೆ ಹೇಳಿದ ಮೇಲೆ ನೀವು ಮಾತಾಡ್ರಿ.
1: ಹಾಂ ಸರ್.
0: ಲಡಾಖ್ನ ಬೌದ್ಧ ಮಠಗಳಲ್ಲಿ
1: ಹಾಂ ಸರ್.
0: ಮುಖವಾಡ ಧರಿಸಿ ಮಾಡುವ ಸಾಂಪ್ರದಾಯಿಕ ನೃತ್ಯವನ್ನು ಏನೆಂದು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ.
1: ಲಡಾಖ್ನ ಸಾಂಪ್ರದಾಯಿಕ ನೃತ್ಯ ಸರ್.
0: ಹೌದ್ರಿ. ಹೇಳ್ತೀರಿ, ತಮ್ಮ ಸಮಯ ಆರಂಭ ಆಗ್ಯದ.
1: ಸ್ವಲ್ಪ
0: ಆಲ್ರೆಡಿ 10 ಸೆಕೆಂಡ್ ಆಯಿತು.
1: ಸರ್, ಇನ್ನೊಂದು ಸೆಕೆಂಡ್ ಸರ್.
0: ಹಲೋ
1: ಸರ್, ಶಂಡೋಲ ಅಂತ ಒಂದು ಬರುವ ಸರ್, ಅಲ್ಲಿ ಒಂದು ಅದೇ ಇರ್ಬೋದು ಮೇಬಿ ಮನೆ ಅನ್ಸಿಕೆ.
0: ಯಾವುದು
1: ಶಂಡೋಲ ಅಂತ ಬರ್ತದೆ? ಶಂಡೋಲ ಅಂತ ಬರ್ತಾರೆ.
0: ಹಾಂ
1: ಹಾಂ, ಅದು ಇರ್ಬೋದು ಅಂತ ನನ್ನ ಅನ್ಸಿಕೆ ಸರ್.
0: ಸೆಂಡೋಲ ಸೆಂಡೋಲ ಅಲ್ಲ ರೀ. ತಪ್ಪಾದ ಉತ್ತರ, ಪ್ರಯತ್ನ ಮಾಡ್ಬೋದಾ?
1: ಒಂದು ಸೆಕೆಂಡ್ ಸರ್, ಅಂದ್ರೆ ಸ್ವಲ್ಪ ನಿಮಿಷ ಸರ.
0: ನಿಮಿಷ ಎಲ್ಲ ಇಲ್ರಿ, ಸೆಕೆಂಡ್ಗಳ ಕಾಲಾವಕಾಶ ಇರ್ತದ. ಕೊನೆಯ ಪ್ರಶ್ನೆ ಆಗಿರೋದ್ರೆ ಸ್ವಲ್ಪ ಮಿತಿಯನ್ನು ನಾವು ಹೆಚ್ಚಿ ಕೊಟ್ಟೇವೆ ಅಷ್ಟೇ.
1: ಲಡಾಖ್ನ ಸಾಂಪ್ರದಾಯಿಕ ಮುಖವಾಡ ನೃತ್ಯ ಸರ.
0: ನಿಮ್ಮ ಸಮಯ ಆಗಿದೆ, ಆಲ್ರೆಡಿ ನಾವು ಕೊಟ್ಟ ಸಮಯ ಮೀರಿ ಕೂಡ ಸಮಯ ಕೊಟ್ಟಾಗಿತ್ತು. ಓಕೆ, ಮತ್ತೆ ಮುಂದಿನ ಪ್ರಶ್ನೆಗೆ ತಾವು ಪ್ರಯತ್ನ ಮಾಡಬಹುದು ರಮೇಶ್ ಅವರ.
1: ಹಾಂ ಸರ್, ಕೇಳಿ ಸರ್.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಇದೆ ಇರ್ತದೆ ಚಾನ್ಸ್.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ತೆ, ಯಾರು ಇಲ್ಲಿಂದ ರೀ?
1: ಸರ್, ಬೀದರಿಂದ ಮೋಹನ್ ಸರ್.
0: ಬೀದರ್ದಿಂದ ಮೋಹನ್ ಅವರು.
1: ಹೌದು ಸರ್.
0: ಮೋಹನ್ ಅವರಿಗೆ ಮೊದಲ ಪ್ರಶ್ನೆ,
1: ಸರ್ ಚಳಿ,
0: ಲಡಾಖ್ನ ಬೌದ್ಧ ಮಠಗಳಲ್ಲಿ ಮುಖವಾಡ ಧರಿಸಿ ಮಾಡುವ ಸಾಂಪ್ರದಾಯಿಕ ನೃತ್ಯವನ್ನು ಏನೆಂದು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ.
1: ಅದಕ್ಕೆ ಚಾಮ್ ನೃತ್ಯ ಅಂತಾರೆ ಸರ್, ಚಾಮ್ ಡ್ಯಾನ್ಸ್ ಅಂತ.
0: ಚಾಮ್ ಡ್ಯಾನ್ಸ್ ಅಂತೀರಿ?
1: ಹೌದು ಸರ್.
0: ಖಂಡಿತ, ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಹನ್ ಅವರ.
1: ಹಾಂ ಸರ್.
0: ಇನ್ನು ಎರಡನೇ ಪ್ರಶ್ನೆ,
1: ಸರ್
0: ಪ್ರಸ್ತುತ ಏಷ್ಯನ್ ಗೇಮ್ಸ್ ಯಾವ ದೇಶದಲ್ಲಿ ನಡೆಯುತ್ತಿದೆ?
1: ಏಷ್ಯನ್ ಗೇಮ್ಸ್ ಸರ್?
0: ಹೌದ್ರಿ, ಸಮಯ ಆರಂಭ ಆಗ್ಯದ.
1: ಇದರಲ್ಲಿ ನಡೀತಾ ಇದೆ ಸರ್, ಇದನ್ನ ಜಪಾನ್ ದೇಶದಲ್ಲಿ ನಡೀತಾ ಇದೆ ಸರ್.
0: ಜಪಾನ್ ದೇಶ ಅಂತೀರಿ?
1: ಹೌದು ಸರ್.
0: ಖಂಡಿತ, ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿರಿ. ಮೂರನೇ ಪ್ರಶ್ನೆ ಈಗ,
1: ಹಾಂ ಸರ್,
0: ಕನ್ನಡದ ವಿಶ್ವಕೋಶ ಎಂದು ಯಾವ ಕೃತಿಯನ್ನು ಕರೆಯುತ್ತೇವೆ?
1: ಯಾವ ಕೃತಿ ಸರ್?
0: ಹೌದ್ರಿ, ಇದನ್ನು ನಾವು ಕನ್ನಡದ ವಿಶ್ವಕೋಶ ಅಂತ ಕರಿತೀವ್ರಿ. ಹೇಳಬಹುದಾ ತಾವು? ಸಮಯ ತಗೊಳ್ಳಂಗಿಲ್ಲ, ಸಮಯ ಆಲ್ರೆಡಿ ಆರಂಭ ಆಗಿದೆ. ಹೌದ್ರಿ, ಆಲ್ರೆಡಿ 10 ಸೆಕೆಂಡ್ಗಳ. ಹಲೋ
1: ಹಲೋ ಸರ್, ಜಸ್ಟ್ ಮಾಡ್ತಾ ಇದ್ದೀನಿ. ಕುವೆಂಪು ಅವ್ರದ್ದು ಕೃತಿ ಇದೆ ಸರ್, ಇದು
0: ಕುವೆಂಪು ಅವರ ಕೃತಿ ಅಂತೀರಿ?
1: 14 ಸಂಪುಟಗಳು ಒಳಗೊಂಡಿರತಕ್ಕಂಥ ಕೃತಿ ಇದೆ ಸರ್. ಇದರಲ್ಲಿ ಇತಿಹಾಸ, ವಿಜ್ಞಾನ, ಕಲೆ ಎಲ್ಲ, ಒಂದು ಸಂಪ್ರದಾಯ ಎಲ್ಲ ಒಳಗೊಂಡಿರ್ತಕ್ಕಂಥದ್ದು.
0: ಇಲ್ಲ ಇಲ್ಲ ಇಲ್ಲ, ಕುವೆಂಪು ಅವರ ಕೃತಿ ಅಲ್ಲ ರೀ. ತಪ್ಪಾದ ಉತ್ತರ. ಧನ್ಯವಾದ ರೀ ಕರೆ ಮಾಡೋದಕ್ಕೆ. ಮತ್ತೆ ಮುಂದಿನ ಬರೋ ಪ್ರಯತ್ನ ಮಾಡ್ಬೋದು ತಾವು.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಧನ್ಯವಾದ. ಹಲೋ ಹಲೋ
2: ಹಲೋ,
0: ನಮಸ್ತೆ, ಯಾರು ಎಲ್ಲಿಂದ ರೀ?
2: ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ ಅಂತ.
0: ಜಕಾತಿ ಅವರು ಫೋನ್ ಮಾಡ್ಲಿಕ್ಕೆ ವಿಜಯಪುರದಿಂದ. ಮೊದಲ ಪ್ರಶ್ನೆ ಸುಧೀಂದ್ರ ಅವರಿಗೆ
2: ಹೇಳಿ ಸರ್.
0: ಕನ್ನಡದ ವಿಶ್ವಕೋಶ ಎಂದು ಯಾವ ಕೃತಿಯನ್ನ ಕರೆಯುತ್ತೇವೆ?
2: ಕನ್ನಡದ ವಿಶ್ವಕೋಶವನ್ನು ನಿಘಂಟು.
0: ಹಲೋ,
2: ಕನ್ನಡದ ನಿಘಂಟು.
0: ಕನ್ನಡದ ನಿಘಂಟು ಅಂತೀರಿ?
2: ಎಸ್ ಸರ್.
0: ತಪ್ಪಾದ ಉತ್ತರ ಸುಧೀಂದ್ರ ಅವರ. ಕರೆ ಮಾಡೋದಕ್ಕೆ ಧನ್ಯವಾದ. ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು.
2: ಓಕೆ ಓಕೆ.
0: ಹಲೋ, ಆಕಾಶವಾಣಿ ವಿಜಯಪುರ ಕೇಂದ್ರ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಎಲ್ಲಿಂದ ರೀ?
3: ಕೊಪ್ಪಳದಿಂದ ಸಂಗನಗೌಡ.
0: ಕೊಪ್ಪಳದಿಂದ ಸಂಗನಗೌಡ ಅವರು. ಸಂಗನಗೌಡ ಅವರು, ಪ್ರಶ್ನೆ ಕೇಳಿಸ್ಕೊಂಡಿರಿ. ಕನ್ನಡದ ವಿಶ್ವಕೋಶ ಎಂದು ಯಾವ ಕೃತಿಯನ್ನ ಕರೆಯುತ್ತೇವೆ?
3: ಕನ್ನಡದ ವಿಶ್ವಕೋಶ.
0: ಹೌದ್ರಿ,
3: ಮಾನಸೋಲ್ಲಾಸ.
0: ಹಲೋ,
3: ಮಾನಸೋಲ್ಲಾಸ.
0: ಮಾನಸೋಲ್ಲಾಸ ಅಂತೀರಿ? ತಪ್ಪಾದ ಉತ್ತರ ಸಂಗನಗೌಡ ಅವರ. ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು. ಧನ್ಯವಾದ ಕರೆ ಮಾಡೋದಕ್ಕೆ.

0: ಹಲೋ,
1: ಹಲೋ
0: ನಮಸ್ತೆ. ಯಾರು, ಎಲ್ಲಿಂದ ರೀ?
1: ಸರ್, ನಮಸ್ತೆ ಸರ್.
0: ಹಲೋ, ನಮಸ್ಕಾರ.
1: ಸರ್, ಸುರೇಶ್ ಮಾತಾಡ್ತಾರೆ, ಕೊಪ್ಪಳ ಜಿಲ್ಲೆ.
0: ಸುರೇಶ್ ಅವರು, ಕೊಪ್ಪಳ ಜಿಲ್ಲೆ ಅಳವಂಡಿಯಿಂದ.
1: ಹ್ಞೂ ಸರ್.
0: ಸುರೇಶ್ ಅವರ ಪ್ರಶ್ನೆ ಕೇಳಿಸ್ಕೊಂಡಿ ರೀ.
1: ಇಲ್ಲ ಸರ್, ಕೇಳಿಸ್ಕೊಂಡು.
0: ಕನ್ನಡದ ವಿಶ್ವಕೋಶ ಎಂದು ಯಾವ ಕೃತಿಯನ್ನು ಕರೆಯುತ್ತೇವೆ ಅನ್ನೋದು ಪ್ರಶ್ನೆ.
1: ಸರ್, ವಿವೇಕ ಚಿಂತಾಮಣಿ ಸರ್.
0: ವಿವೇಕ ಚಿಂತಾಮಣಿ ಅಂತೀರಿ?
1: ಹಾಂ ಸರ್.
0: ಖಂಡಿತ, ಸರಿಯಾದ ಉತ್ತರ. ನಿಜಗುಣ ಶಿವಯೋಗಿಗಳ ಈ ಒಂದು
1: ನಿಜಯೋಗನ ಶಿವಯೋಗಿ ಸರ್ ಇದೆ.
0: ಎಸ್, ಖಂಡಿತ.
1: ಸಂಬೋಲಿಂಗ
0: ಹಾಂ
1: ಚಿಂತನೆ.
0: ಹಾಂ ಓಕೆ ಓಕೆ ಓಕೆ. ಎರಡನೇ ಪ್ರಶ್ನೆ ರೀ.
1: ಹೇಳಿ ಸರ್.
0: ಸೋಲಿಗರ ಭಾಷೆಯಾದ ಶೋಲಗ ಇದು ಪ್ರಾಚೀನ ಯಾವ ಎರಡು ಭಾಷೆಯ ಮಿಶ್ರಣವಾಗಿದೆ?
1: ಯಾವ ಭಾಷೆಗೆ
0: ಮಿಶ್ರಣವಾಗಿದೆ?
1: ತುಳು ಭಾಷೆ ಸರ್?
0: ತುಳು ಭಾಷೆ ಅಂತೀರಿ?
1: ಹ್ಞೂ ಸರ್.
0: ತುಳು ಭಾಷೆ. ತಪ್ಪಾದ ಉತ್ತರ ಸುರೇಶ್ ಅವರ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳುಗ್ರೆ, 101.8 MHz ಕಂಪನಾಂಕಗಳ ಮೇಲೆ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ 0835227 0 ಅಥವಾ 0835227 0. ಇನ್ನೊಂದು ಬಾರಿ ದೂರವಾಣಿ ಸಂಖ್ಯೆ 0835227 0 340 ಅಥವಾ 0835227 0 350. ಈ ಪ್ರಶ್ನೆಗೆ, ಈ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಹಲೋ ಹಲೋ.

0: ಹಲೋ,
1: ಸರ
0: ನಮಸ್ತೆ. ಯಾರು ಇಲ್ಲಿಂದ ರೀ?
1: ಸರ್ ಯುವರಾಜ್ ಎರಡನೇ.
0: ಯುವರಾಜ್ ಅವರು ಎರಡನೇ ಕರೆ ಮಾಡ್ತಾ ಇದ್ದೀರಿ.
1: ಹಾಂ ಸರ್.
0: ಯುವರಾಜ್ ಅವ್ರ ಪ್ರಶ್ನೆ ಕೇಳಿಸ್ಕೊಂಡಿರಿ.
1: ಹೌದು ಸರ್.
0: ಉತ್ತರ ನಿರೀಕ್ಷೆ ಮಾಡ್ಬೋದು ನಾವು.
1: ಸೋಲಿಗರ ಭಾಷೆಯಲ್ಲಿ ಸೋಲಿಗೆ ಎಂದು ಯಾವ ಪದದ
0: ಹೌದು ರೀ?
1: ಮಿಶ್ರಣವಾಗಿದೆ?
0: ಹೌದು,
1: ಇದು ದ್ರಾವಿಡ ಭಾಷೆ ಏನು ಸರ್?
0: ದ್ರಾವಿಡ ಭಾಷೆ ಖಂಡಿತ ಒಪ್ಕೊಳ್ಳುವಂಥದ್ದು. ಆದರೆ
1: ಹೌದು,
0: ಪ್ರಸ್ತುತ ಎರಡು ಭಾಷೆಗಳದಾವ ರೀ.
1: ದ್ರಾವಿಡ ಭಾಷೆ ಒಳಗೆ
0: ಅದು ಒಂದು ಶೈಲಿ ಆಯಿತು. ದ್ರಾವಿಡ ಶೈಲಿಯ ಭಾಷೆಗಳಾದವು.
1: ದ್ರಾವಿಡ ಭಾಷೆಯನ್ನು ಸೋಲಿಗೆ ಮಿಶ್ರಣ ಆಗಿತ್ತು.
0: ನೀವು ದ್ರಾವಿಡ ಭಾಷೆ ಅಂತೀರಿ?
1: ಹ್ಞೂ ಸರ್.
0: ಇಲ್ಲ, ಯಾವ ಎರಡು ಪ್ರಾಚೀನ ಎರಡು ಭಾಷೆಗಳ ಮಿಶ್ರಣ ಆಗೈತೆ ಅನ್ನೋದು ಪ್ರಶ್ನೆ ಐತ್ರಿ.
1: ಎರಡು ಭಾಷೆಗಳು?
0: ಹಾಂ, ಎರಡು ಭಾಷೆಗಳದಾವ ರೀ. ಅವು ಎರಡು ಭಾಷೆ ಯಾವುದು ಅಂತ ಹೇಳಬೇಕು ಉತ್ತರ.
1: ದ್ರಾವಿಡ ಭಾಷೆ ಮತ್ತು ಇದು ಸರ್
0: ಹೇಳ್ತೀರಿ ಉತ್ತರ? ಸಮಯ ಆಗ್ತಾ ಇದೆ.
1: ಬರ್ತಾ ಇಲ್ಲ ಸರ್.
0: ಓಕೆ ಓಕೆ, ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.
1: ಹಾಂ.

0: हेलो हेलो, नमस्ते।
1: हेलो, नमस्कार सर।
0: नमस्कार, यार वीलिंदर?
1: अरविंद हिरेमठ अंत ಮಾತಾಡ್ತಾ ಇದ್ದೀನಿ, ಬಿಜಾಪುರ ಇಂದ।
0: ಅರವಿಂದ ಹಿರೇಮಠ ಅವರು
1: ಹಾಂ ಸರ್,
0: ಫಸ್ಟ್ ಟೈಮ್ ಕರೆ ಮಾಡಕತ್ತೀರಿ ಅರವಿಂದ್ ಅವರ
1: ಹಾಂ ಸರ್, ಫಸ್ಟ್ ಟೈಮ್ ಸಿಗಮಿಸ್ತೀನಿ।
0: ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಮಾಡ್ತಾರೆ ಅರವಿಂದ್ ಅವರು?
1: ನಾನು ಫಾರ್ಮಸ್ಯುಟಿಕಲ್ ಲೈನ್ ಅಲ್ಲಿ ಇದ್ದೀನಿ, ಮ್ಯಾನೇಜರ್ ಇದ್ದೇನೆ।
0: ಹೌದ್ರಿ, ಓಕೆ. ನೇರವಾಗಿ ಪ್ರಶ್ನೆ ರೀ, ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ ಇದು.
1: ಹಾಂ ರೀ,
0: ಸೋಲಿಗರ ಭಾಷೆಯಾದ ಶೋಲಗ
1: ಹಾಂ
0: ಇದು ಪ್ರಾಚೀನ ಯಾವ ಎರಡು ಭಾಷೆಯ ಮಿಶ್ರಣ ಆಗ್ಯದ ಅನ್ನೋದು ಪ್ರಶ್ನೆ.
1: ಹೌದನು ಸರ್,
0: ಹಾಂ, ನಿಮ್ಮ ಸಮಯ ಆರಂಭ ಆಗ್ಯದ. 20 ಸೆಕೆಂಡ್ಗಳ ಕಾಲಾವಕಾಶ ಇರ್ತದೆ ಪ್ರತಿ ಪ್ರಶ್ನೆಗೆ.
1: ಸರ್ ಇನ್ನೊಂದ್ಸಲ ರಿಪೀಟ್ ಮಾಡಿ
0: ಪ್ರಶ್ನೆ ಗಮನ ಕೊಟ್ಟು ಕೇಳಬೇಕ್ರಿ, ನಿಯಮದ ಪ್ರಕಾರ.
1: ಹಾಂ ಸರ್,
0: ಸೋಲಿಗರ ಭಾಷೆಯಾದ ಶೋಲಗ ಇದು ಪ್ರಾಚೀನ ಯಾವ ಎರಡು ಭಾಷೆಯ ಮಿಶ್ರಣ ಆಗ್ಯದ ಅನ್ನೋದು ಪ್ರಶ್ನೆ. ನಿಮ್ಮ ಸಮಯದ ಮಿತಿ ಮೀರ್ತಾ ಇದೆ, ಹೇಳಬಹುದಾ ಅರವಿಂದ್ ಅವರು? ತುಳು ಅಂತೀರಿ?
1: ತುಳು ಭಾಷೆ
0: ತುಳು ಭಾಷೆ ತಪ್ಪಾದ ಉತ್ತರ. ಇನ್ನೇ ಸುರೇಶ್ ಕೂಡ ಅದನ್ನೇ ಹೇಳಿದ್ರಿ.
1: ಹೌದಾ ಸರ್,
0: ಧನ್ಯವಾದ. ಮತ್ತು ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು ತಾವು.
1: ಥ್ಯಾಂಕ್ ಯು,
0: ಧನ್ಯವಾದ.

0: ಹಲೋ
1: ಹಲೋ ರೀ.
0: ಹಲೋ ನಮಸ್ತೆ, ಯಾರು ಎಲ್ಲಿಂದ ರೀ?
1: ನಾವು ಶ್ರೀಶೈಲ್ ದಸ್ಮ ಅಂತ ಸಿಕ್ಕಿದ್ ಮಾತಾಡ್ತಿದ್ದೀನಿ.
0: ಶ್ರೀಶೈಲ್ ದಸ್ಮ ಅವರು ಶಿಂದಿಗಿಂದ.
1: ಹೌದು ರೀ.
0: ಶ್ರೀಶೈಲ್ ಅವರಿಗೆ ಮೊದಲ ಪ್ರಶ್ನೆ
1: ಹೇಳಿ ಸರ್.
0: ಸೋಲಿಗರ ಭಾಷೆಯಾದ ಶೋಲಗ ಇದು ಪ್ರಾಚೀನ ಯಾವ ಎರಡು ಭಾಷೆಯ ಮಿಶ್ರಣ ಆಗ್ಯದ ಅನ್ನೋದು ಹೇಳ್ಬೋದು ರೀ ಶ್ರೀಶೈಲ್ ಅವರ? ನಿಮ್ಮ ಸಮಯ ಆಲ್ರೆಡಿ ಆರಂಭ ಆಗ್ಯದ. ಈ ಪ್ರಶ್ನೆಗೆ ನಾಲ್ಕನೇ ಕೇಳಿ ಗುರುತಾಮ್.
1: ಫ್ರೆಂಚ್ ಭಾಷೆ
0: ಅಂತೀರಿ? ಫ್ರೆಂಚ್ ಭಾಷೆ ತಪ್ಪಾದ ಉತ್ತರ ರೀ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಹಲೋ
0: ಹಲೋ, ನಮಸ್ತೆ
1: ಸರ್. ನಮಸ್ತೆ,
0: ಯಾರು ಇಲ್ಲಿಂದ ರೀ?
1: ನಾನು ವಿಜಯಪುರದಿಂದ ಸರ್, ಬಿಜೂರ್ ಅಂತ ಮಾತಾಡೋದು.
0: ವಿಜಯಪುರದಿಂದ
1: ಅಜಿತ್ ಬಿಜೂರ್ ಅಂತ ಮಾತಾಡೋದು.
0: ಅಜಿತ್ ಅವರು.
1: ಹೌದು ಸರ್.
0: ಅಜಿತ್, ನೇರವಾಗಿ ಪ್ರಶ್ನೆ
1: ಹೇಳಿ ಸರ್.
0: ಸೋಲಿಗರ ಭಾಷೆಯಾದ ಶೋಲಗ ಇದು ಪ್ರಾಚೀನ ಯಾವ ಎರಡು ಭಾಷೆಯ ಮಿಶ್ರಣ ಆಗ್ಯದ?
1: ದ್ರಾವಿಡ ಮತ್ತು ಕನ್ನಡ ಸರ್.
0: ದ್ರಾವಿಡ ಮತ್ತು ಕನ್ನಡ ಅಂತೀರಿ? ದ್ರಾವಿಡ ತಪ್ಪಾದ ಉತ್ತರ. ತಾವು ಮತ್ತೆ ಮುಂದಿನ ಪ್ರಶ್ನೆಗೆ ಪ್ರಯತ್ನ ಮಾಡಬಹುದು. ಧನ್ಯವಾದ ರೀ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

ಕೇಳುಗ್ರೆ, ಪ್ರಶ್ನೆಯನ್ನು ಕೇಳಿದೆ. ಸೋಲಿಗರ ಭಾಷೆಯಾದ ಶೋಲಗ ಇದು ಪ್ರಾಚೀನ ಯಾವ ಎರಡು ಭಾಷೆಯ ಮಿಶ್ರಣ ಆಗ್ಯದ ಅಂತ. ಇದಕ್ಕೆ ಸರಿಯಾದ ಉತ್ತರ ಕನ್ನಡ ಮತ್ತು ತಮಿಳು. ಗಮನಿಸಿ, ಉತ್ತರ ಕನ್ನಡ ಮತ್ತು ತಮಿಳು.

ಇದಾಗಿತ್ತು ಈ ವಾರದ ಜ್ಞಾನವಾಣಿ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ದೀಪಕ್ ಬೆಕ್ವಡ್ಕರ್ ಹಾಗೂ ಸಂಜಯ್ ಬಿರಾಜ್ದಾರ್. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಜೊತೆಯಾಗಿದ್ದು ನಾನು ಮಹಾಂತೇಶ್ ಕೋತೀನ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ. ಈಗ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡು ಬರೋಣ. ಇನ್ನು ಮುಂದೆ ಅಂದರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. 6:10 ಸಮಾಚಾರ ದರ್ಶನ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗಲಿದೆ. ಇನ್ನು 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 6:50 ಪ್ರಾಯೋಜಿತ ಕಿಸಾನ್ ಮಾಣಿ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇನ್ನು 7:20 ಗೀಗಿ ಪದಗಳು, ಅಡವಿ ಸೋಮಾಪುರ ಗ್ರಾಮದ ಶ್ರೀ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ತಂಡದವರಿಂದ. ಇನ್ನು 7:45 ಸಮಾಚಾರ ದರ್ಶನ ವಾರದ ವಾರ್ತಾಚಿತ್ರ ಮೂಡಿಬರಲಿದೆ. ರಾತ್ರಿ 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಸ್ಪಾಟ್ ಲೈಟ್, 9:30 ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಡನೆ ಮಾತುಕತೆ. ಅವರೊಂದಿಗೆ ಭಾಗವಹಿಸಲಿದ್ದಾರೆ ಮಾಯಾರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. LIC ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಕೆಳಗರೆ ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇನ್ನು 6:30 ಚಿಂತನ ಮದ್ದೂರು ಮೋಹನ್ ಅವರಿಂದ. ಇನ್ನು 6:35 ರೈತರಿಗೆ ಸಲಹೆಗಳು. 6:40 ಜನಪದ ಸಂಗೀತ ಕಾರ್ಯಕ್ರಮ. ಕೆಳಗರೆ 7:15 ಉದ್ಯೋಗ ವಾರ್ತೆ, ತದನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಹಾಗೂ 9:30 ಚಿತ್ರಗೀತೆಗಳು. ಇನ್ನು 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿಬರಲಿದೆ. 9:05 ಮಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವರ್ಲ್ಡ್ ಟೂರಿಸಂ ಡೇ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ಕೆಳಗರೆ ನಾಳೆ ಬೆಳಗ್ಗೆ 11:00 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮ ಮೂಡಿಬರಲಿದೆ. ತದನಂತರ ಕನ್ನಡದ ಅವತರಣಿಕೆ ಕೆ ಸತ್ಯಪ್ರಸಾದ್ ಮತ್ತು ರೇಖಾ ಎಲ್ ನಾಯ್ಕರ್ ಅವರಿಂದ ಅನುವಾದ, ನಿರ್ಮಾಣ ತಿಮ್ಮಪ್ಪ ಗೌಡ ಮತ್ತು ಆಶಾ, ಓದುವವರು ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು

ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಕೆಎಲ್ ರಾಜೇಶ್ವರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆ. 1 ಪ್ರಗತಿಪಥ. ಕೇಂದ್ರ ಸರ್ಕಾರದ ಆಯ್ದ ಯೋಜನೆಗಳ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಶ್ರೋತೃಗಳೇ, ನಾಳೆ ಸಂಜೆ 5 ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮವಿದೆ. 6 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳಲಿದ್ದೀರಿ. 6:10 ಚಜ್ಜೂರು ಟಿ ಚವಳಿಕಾಯಿ ಕಾರ್ಯಕ್ರಮ, ತದನಂತರ ನೀತಿಕತೆ ಮೂಡಿಬರಲಿದೆ. 6:30 ಸೇವಾ ಮಾಹಿತಿ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು, 6:51 ಕಿಸನ್ವಣಿ ಕಾರ್ಯಕ್ರಮ, 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಕಲಬುರಗಿಯ ಉಪನ್ಯಾಸಕಿಯಾದ ಸಂಗೀತಾ ಎಂ ಹಿರೇಮಠ್ ಅವರೊಡನೆ ಭಾಷಣ. 8:00 ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ರಾಜ್ಯವ್ಯಾಪಿ. 8:30 ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. 10:00 ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಕೆಳಗರೆ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪುಟ್ಟ ಮಾಹಿತಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:05 ಆಗುತ್ತಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: groups under the aegis of the National Cooperative Consumers Federation of India, NCCF, at Kundara in Kerala. Prime Minister Narendra Modi will share his thoughts with the people of the country and abroad in his monthly radio program Mann Ki Baat on Akashvani at 11 a.m. tomorrow. It will be the 138th episode. The program will be broadcast across the entire Akashvani and Doordarshan network, the AIR News website, and the news on AIR mobile app. It will also be live streamed on the YouTube channels of AIR News, DD News, the PMO, and the Ministry of Information and Broadcasting. Akashvani will broadcast the program in regional languages immediately after the Hindi broadcast. U.S. President Donald Trump has shared a map depicting the Strait of Hormuz as Trump Strait after rejecting an Iranian seven-day framework aimed at reopening the strategically vital waterway. According to media reports, Mr. Trump reiterated to acquire a nuclear weapon. Both the Indian men's and women's kabaddi teams today won gold medals at the Aichi Nagoya Asian Games 2026 in Japan. The Indian men's kabaddi team clinched gold, beating Iran 40-34. The Indian women's team also edged out Iran in a tense final clash, winning the contest by a 37-34 margin. India has made a strong medal haul at the Asian Games today, adding 6 medals across kabaddi, athletics, shooting and squash. India currently placed 10th in the medal standings and its overall tally has reached 29 with 4 gold, 12 silver and 13 bronze. In athletics, Tajinder Pal Singh Toor won the silver medal in the men's shot put with a throw of 20.64 metres. And with that, we end this news bulletin.
1: Akashvani, Dharwada. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ಇನ್ಸ್ಪೇಸ್. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆಗೆ ಅನುಮತಿ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ. ಧಾರವಾಡ ಜಿಲ್ಲೆಗೆ ಬದಾಮ್ ಮಾವು ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಇಳಕಲ್ ಸೀರೆ ಪ್ರವರ್ಧಮಾನಕ್ಕೆ. ಬಿದಿರು ಪರಿಸರ ಉಳಿಸಿ ಬದುಕು ಪೋಷಿಸಿ ಧ್ಯೇಯದೊಂದಿಗೆ ವಿಶ್ವ ಬಿದಿರು ದಿನಾಚರಣೆ. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020 ಸ್ಥಾಪನೆಗೊಂಡ ಇನ್ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್, ಬಾಹ್ಯಾಕಾಶ ಸಚಿವಾಲಯ ಅಧೀನದ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
2: 8ನೇ ತರಗತಿಯಲ್ಲಿ ಸೌರವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾ ಅಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು. ವಿಜ್ಞಾನಿಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ, ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳ್ತಿಳ್ಕೊಂಡು.
1: ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಧಾರವಾಡ ಜಿಲ್ಲೆಗೆ ಅಲ್ಫಾನ್ಸೋ ತಳಿಯ ಧಾರವಾಡ ಬದಾಮ್ ಮಾವು ಆಯ್ಕೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಮೈ ಮ್ಯಾಂಗೋ ಬ್ರ್ಯಾಂಡ್ ಅಡಿ ಧಾರವಾಡ ಅಲ್ಫಾನ್ಸೋ ಮಾವನ್ನು ಅಧಿಕೃತವಾಗಿ ಆಯ್ದುಕೊಳ್ಳಲಾಗಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಮಾವು ಬೆಳೆಗಾರ, ಸಾವಯವ ಕೃಷಿ ತಜ್ಞ, ಧಾರವಾಡ ತಾಲೂಕು ಮಂಡ್ಯಾಳದ ಕೃಷ್ಣಕುಮಾರ್ ಭಾಗವತ್.
3: ಹೇಮಲತಾ ಎಸ್ ಅನ್ನೋರು ಕೃಷಿ ವಿಶ್ವವಿದ್ಯಾಲಯದ ಹೋಮ್

0: ಸೈನ್ಸ್ ಮುಖ್ಯಸ್ಥರು ಮ್ಯಾಂಗೋ ಪಲ್ಪ್ ಮಾಡಿಕೊಡ್ತಾರ, ಮ್ಯಾಂಗೋ ಕ್ಯಾನಿಂಗ್ ಮಾಡಿಕೊಡ್ತಾರ, ಮ್ಯಾಂಗೋ ಲೆದರ್ ಅಂತ ಹೇಳಿ ಅದು ಒಂದು ಶುರುವಾಗಿದೆ. ಬಹಳಷ್ಟು ರೈತರಿಗೆ ನಮ್ಮ ಹಣ್ಣಿಗೆ ಬೆಲೆ ಇಲ್ಲ ಅಂತಂದ್ರು ಬೇರೆ ಬೇರೆ ತರದ ಪ್ರಾಡಕ್ಟ್ ಮಾಡಿಕೊಂಡು ಮಾವು ಬೆಳೆಗಾರರಿಗೆ ಸಹಾಯ ಆಗ್ಲಿಕ್ಕೆ. ಈ ವರ್ಷ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಡೈರೆಕ್ಟ್ ಧಾರವಾಡದಿಂದ ಮಾವು ಹೋಗುವಂತಹದ್ದು ಒಂದು ಸಂಕಲ್ಪ ಇಟ್ಕೊಂಡಾರ. ಅದ್ರ ಸಲುವಾಗಿ ಬಹಳಷ್ಟು ಪ್ರೊಸೆಸ್ ನಡೆದದ. ಅವರು ವೈಯಕ್ತಿಕ ಹೆಸರಿನ ಮೇಲೆನೆ ಬೇರೆ ಬೇರೆ ದೇಶಗಳಿಗೆ ಕಳ್ಸೋರಿದ್ದಾರೆ. ಅದರಿಂದ ರೈತರಿಗೆ ಇಲ್ಲಿ ಧಾರವಾಡದೊಳಗೆ 20-30 ರೂಪಾಯಿಗೆ ಸಿಗುವಂತ ಹಣ್ಣು 120-150 ರೂಪಾಯಿಗೆ ಒಂದ್ ಹಣ್ಣು ಬೆಲೆ ಸಿಗ್ತದೆ ರೈತರಿಗೆ. ಪೋದ್ದಾರ್ ಅನ್ನೋರು ಗೌರವ ಅಧ್ಯಕ್ಷರಿದ್ದಾರೆ, ಮುಂಚೂಣಿಯೊಳಗೆ ಕೆಲಸ ಶುರು ಮಾಡ್ಯಾರ.
1: ಬಾಗಲಕೋಟೆ ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಭೌಗೋಳಿಕ ಸೂಚ್ಯಂಕ ಹೊಂದಿದ ಇಳಕಲ್ ಸೀರೆಯನ್ನು ದೇಶದ ವಿವಿಧ ಭಾಗಗಳಿಗೆ ತಲುಪಿಸಲು ಅಂಚೆ ಇಲಾಖೆ ಕೈಜೋಡಿಸಿದೆ. ಇಳಕಲ್ ಅಂಚೆ ಕಚೇರಿಯಿಂದ ಲಾಜಿಸ್ಟಿಕ್ಸ್ ಪೋಸ್ಟಲ್ ಪಾರ್ಸೆಲ್ ಸರ್ವಿಸ್ ಮೂಲಕ ಸಹಕಾರ ನೀಡುತ್ತಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಂಚೆ ಅಧೀಕ್ಷಕ ಮೋಹನ್ ಮಾಳೊಡೆ.
2: ಇಳಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಬುಕ್ ಆದಂತಹ ಯಾವುದೇ ರೀತಿಯಾದಂತಹ ಇಳಕಲ್ ಸ್ಯಾರಿ ಹೊಂದಿರುವಂತಹ ಪಾರ್ಸಲ್ ಇವತ್ತು ಬುಕ್ ಆದ್ರೆ ಮರುದಿನ ಬೆಂಗಳೂರಿನಲ್ಲಿ ಡೆಲಿವರಿ ಆಗುವ. ಹೊಸದಾಗಿ ಬಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆಕ್ಚುಲಿ KSRTC ಸಹಕಾರದೊಂದಿಗೆ ಪ್ರತಿದಿನ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಪಾರ್ಸಲ್ ಅನ್ನು ಕಳಿಸ್ತಾ ಇದೆ. ಇಳಕಲ್ ಪೋಸ್ಟ್ ಆಫೀಸ್ ಮತ್ತೆ ನಮ್ಮ ಬಾಗಲಕೋಟೆ ಸಾರ್ಟಿಂಗ್ ಆಫೀಸ್ ನಲ್ಲಿ ಅದ್ರ ಮೇಲೆ ಒಂದು ಸೀಲ್ ಅನ್ನು ಹಾಕ್ತಾ ಇದ್ದೇವೆ. ಏನು ಅಂತಂದ್ರೆ ದಿಸ್ ಪಾರ್ಸಲ್ ಕಂಟೆಂಟ್ಸ್ ಇಳಕಲ್ ಸ್ಯಾರಿ. ಅದಕ್ಕೆ ನಾವು ಟಾಪ್ ಪ್ರಿಯಾರಿಟಿ ಕೊಡ್ತಾ ಇದ್ದೇವೆ ಮತ್ತೆ ಅದನ್ನ ಅವತ್ತಿನ ದಿನ ಡೆಲಿವರಿ ಮಾಡ್ಲಿಕ್ಕೆ ಎಲ್ಲ ಕ್ರಮಗಳನ್ನು ತಗೊಂತ ಇದ್ದೇವೆ. ಇಳಕಲ್ ಪೋಸ್ಟ್ ಆಫೀಸ್ ನಲ್ಲಿ ಲಾಜಿಸ್ಟಿಕ್ ಪಾರ್ಸಲ್ ಸರ್ವಿಸ್ ಅನ್ನು ಸಹ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿನ ಗ್ರಾಹಕರು ಸಹ ಇದರಿಂದ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದರೆ ಭಾರತದ ಯಾವುದೇ ಮೂಲೆಗಿರಲಿ ಲಾಜಿಸ್ಟಿಕ್ ಪೋಸ್ಟ್ ಸೇವೆ ಮುಖಾಂತರ ತಮ್ಮ ಪಾರ್ಸಲ್ ಅನ್ನು ಕಳಿಸುವಂತಹ ವ್ಯವಸ್ಥೆಯನ್ನು ನಾವು ವೆಹಿಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಮಾಡಿಕೊಟ್ಟಿದ್ದೇವೆ.
1: ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಿನ್ನೆಯಿಂದ ಕೃಷಿ ಮೇಳ ಆರಂಭವಾಗಿದ್ದು ಸೋಮವಾರ 28ನೇ ತಾರೀಖಿನವರೆಗೆ ನಡೆಯಲಿದೆ. ಸಂಯುಕ್ತ ರಾಷ್ಟ್ರ ಸಂಘ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಿಸಿದ್ದು, ಈ ಬಾರಿಯ ಕೃಷಿ ಮೇಳ ಕೃಷಿಕ ಮಹಿಳೆಯರಿಗೆ ಸಮರ್ಪಿತವಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ.
3: ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಸುಮಾರು 635 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀರು ಕೊಯ್ಲಿರ್ಬೋದು, ಅಂತರ್ಜಲ ಮರುಪೂರಣ ಇರ್ಬೋದು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ವಿವಿಧ ಬೆಳೆಗಳ ತಂತ್ರಜ್ಞಾನಗಳು, ಹೈನುಗಾರಿಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆ, ಮುಖ್ಯವಾಗಿ ಬೀಜ ಮೇಳ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯ ಕೀಟ ಪ್ರಪಂಚದ ವಸ್ತು ಪ್ರದರ್ಶನ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ.
1: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ವೈಜ್ಞಾನಿಕ ಸಮ್ಮೇಳನ 2026ನ್ನು ಡಿಸೆಂಬರ್ 28 ಹಾಗೂ 29ರಂದು ಬೆಳಗಾವಿಯಲ್ಲಿ ಆಯೋಜಿಸಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪರಿಷತ್ತಿನ ನಿರ್ದೇಶಕ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕೊಳವಿ ಗ್ರಾಮದ ಬಸವರಾಜ್ ಹಟ್ಟಿಗೌಡರ್.
4: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಈ ತಿಂಗಳಲ್ಲಿ 4 ವಿಭಾಗವಾರು 100 ಯುವಕ ಯುವತಿಯರಿಗೆ 2 ದಿನದ ಪವಾಡ ಬಯಲು ತರಬೇತಿ ನಡೆಸಲಾಗುವುದು. ಹಾಸನದಲ್ಲಿ 1260 ವಿದ್ಯಾರ್ಥಿನಿಯರಿಗೆ ಟೆಲಿಸ್ಕೋಪ್ ತರಬೇತಿ ನೀಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಮಕ್ಕಳಿಗೆ ಗೌರವಿಸುವ ಯೋಜನೆ. ಬರುವ ಡಿಸೆಂಬರ್ 28-29 2 ದಿನ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲು ನಿರ್ಣಯಿಸಿ ವೈಜ್ಞಾನಿಕ ಪ್ರದರ್ಶನಗಳು, ಆಕಾಶಕಾಯ, ಮಿಲಿಟರಿ ಶಕ್ತಿ, ವಿದ್ಯಾರ್ಥಿಗಳ ದರ್ಶನಕ್ಕೆ ಏರ್ಪಡಿಸಲಾಗುವುದು. HN ಪ್ರಶಸ್ತಿ ಕೊಡಲಾಗುವುದು.
1: ಅರಣ್ಯ ಹಾಗೂ ವನ್ಯಜೀವಿ ಸಂಪತ್ತನ್ನು ರಕ್ಷಿಸಲು ಬಲಿದಾನ ನೀಡಿದ ಅರಣ್ಯ ಇಲಾಖೆ ಹುತಾತ್ಮರಿಗೆ

0: ಅವಕಾಶ ಕೊಡ್ತೀನಿ ಅಂತಂದ್ಬಿಟ್ಟು ಸರಿ ಆಗಲಿಲ್ಲ, ನಾನು ಹೇಳಿ ಕಳಿಸ್ತೀನಿ ಹೋಗಿ ಅಲ್ಲಿ ವಿಚಾರಿಸಿ. ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸ್ನಲ್ಲಿ, ಹಾಗೇನಾದ್ರು ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು ಬೆನ್ ತಟ್ಟಿ ಕಳಿಸಿದ್ರು. ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು. ಕೋಲಾರಿಗೆ ಬಂದ ತಕ್ಷಣ ಒಂದು ಎರಡು ದಿವಸದಲ್ಲಿ ರಾಜಮ್ಮನವರು ಸ್ವಂತ ರಾಧಾರಮಣ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳಿ ಕಳಿಸಿದ್ರು ರಾಜಮ್ಮನವರು. ಕನ್ನಡ ಚಿತ್ರ 9ನೇದು ಅಂತ ಪ್ರಾರಂಭ ಆಯ್ತಲ್ಲ, 1, 2, 3 ಸಂಖ್ಯೆ 9ನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಇದನ್ನು ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ.
1: ಕಲಾವಿದ ಟಿಎನ್ ಬಾಲಕೃಷ್ಣ ಅವರ ಧ್ವನಿಯನ್ನು ಇಂದು ಕನ್ನಡ ರತ್ನಭಂಡಾರದಲ್ಲಿ ನೀವು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ. ಈ ವಾರದ ಸಮಾಚಾರ ದರ್ಶನ ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲವಂತ್, ಸಂಕಲನ ವಿವೇಕಾದಿತ್ಯ ಕನಿಯಾಲ, ಸಹಕಾರ ಉಮೇಶ್ ಗೋಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
3: ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.

0: ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM. ಸಂಭ್ರಮ ಜೊತೆಗೆ
1: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಚು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
2: ಹಲೋ, ಎಲ್ಲಿದೀಯಪ್ಪ?
1: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ,
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
4: ಹಚ್ಚ ಹಸಿರ ಪಚ್ಚೆ ಕಾಡು,
5: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
6: ಉಸಿರಾಗುವೆ
5: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ,
7: ಹಸಿರಾಗುವೆ
5: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
8: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
5: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
9: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
10: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
11: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
10: ಏನ್ ಹಂಗಂದ್ರೆ
12: ಸುಮ್ನಿರಿ, ಸಾಕಿನ.
11: ಅಲ್ಲ ನೀ ಕಿಡ್ಕ್ಯಾ

0: பசி எலியர்க்கி உக்குளிதலா பாப்பா அப்பா பிளியங்கியலா ஹாலா குத்து
1: சிட்டு பரா கிலமத் அவரிக்கு
0: புதுக் மன்சா பிடரி அங்கல் ஏனோ நோடல் தோ உக்குளான அங்கல் ப்ளீஸ் க்ஷமா மாடுரி
1: அந்த அந்ததுக்க சும்னாதமா பாப்ப லக்னக் கொண்டிதுரந்த
2: ஹோக்கர் ஹோக்கர் பஸ் நில்லிசி ஜகடக்கு வந்தான இவா முதுக்க தலியாக ஒந்து பிளி கூதலில்ல ஏ ஏ புத்திக்கிது ஐத்தவ இல்ல
3: அந்தானா மக
0: அப்பா தப்பு நிந்த ஹவுதில்லோ வப்கோ
4: நீவேனந்திரி டிரைவர்
5: கண்ட கண்டலி உகுளோது சபேதனவே
4: கண்டித அல்ல நீவேனந்திரி கண்டக்டர்
2: ஆ ரைட் ரைட்
4: முக்த நகுவின செலுவே சாரதே ஹள்ளி மண்ணொழக பிரித மல்லிகை ಸಾಲಿಯನ್ನು ದೇಗುಲದ ಕಡೆಗೆ ಶಾರಿ ಮನದ ಸವಾರಿ
0: ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ ಓದ್ತೀನಿ ಬರೀತೀನಿ ಅಮ್ಮ ನಾನು ಸಾಲಿ ಹೋಗ್ಬೇಕಮ್ಮ
6: ದಿಲ್ಲಿ ಛೋಟಾ ಸಾ ಛೋಟಿ ಸಿ ಆಶಾ
4: ಆದ್ರ ಬಗಲಾಗ ಪುಟ್ಟ ತಮ್ಮನ ಜವಾಬ್ದಾರಿ ಸಾಲಿ ಕಲಿಬೇಕು ಅನ್ನೋ ಆಕಿ ಬಯಕೆಗೆ ಎಲ್ಲದ ದಾರಿ ಖರೆ ಕೇಳಿರಲ್ಲ ಮನಸ್ಸಿದ್ರ ಮಹಾದಾರಿ ಹಳ್ಳ್ಯಾಗ ಇದಕ್ಕಂತನ ಅವರಿ ಅಂಗನವಾಡಿ ಪುಟ್ಟ ಕಂದನ ನೋಡ್ಕೋತಾರ ಚಲೋ ಮಾಡಿ ಶಾರಿ ನೀ ಈಗ ಭರ ಭರ ನಡಿ ಸಾಲಿ ಕಡೆ ಮುಖ ಮಾಡಿ ಹ್ಮ್ ನೀವ್ ಯಾರು ಅಕ್ಕಿನೀಗ ತಡಿಬೇಡ್ರಿ ಹೆಣ್ಣೊಂದು ಕಲತ್ರ ಸಾಲಿನ ಒಂತೆರ್ದಂಗ
7: ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ದೇಶ ಅದುವೇ ನಮ್ಮ ಹೆಮ್ಮೆಯ ಭಾರತ. ಹೊಸ ಆಲೋಚನೆಗಳೊಂದಿಗೆ ಕಂಡ ಕನಸನ್ನ ನನಸಾಗಿಸಿಕೊಳ್ಳಲು ಸದಾ ಹಂಬಲಿಸುವ ಮನಸ್ಸುಗಳು ನಮ್ಮ ಯುವಕರದು. ಕಥೆ, ಕವನ, ಸಂದರ್ಶನ, ಭಾಷಣ, ಸಂಗೀತ, ನೃತ್ಯ, ನಾಟಕ, ಚರ್ಚೆ, ಕ್ರೀಡೆ ಹಾಗೂ ಸಾಹಿತ್ಯ, ಹೀಗೆ ಯಾವುದಾದರೂ ವಿಷಯದಲ್ಲಿ ಆಸಕ್ತಿ ಹೊಂದಿ ಅದರಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಾ? ನಿಮ್ಮನ್ನರಸಿ ಪದವಿ ಪ್ರಶಸ್ತಿ ಪದಕಗಳು ಬಂದಿವೆಯಾ? ನಿಮ್ಮ ಪ್ರತಿಭೆಯ ಅನಾವರಣಕ್ಕೆ ಅವಕಾಶಗಳನ್ನ ಹುಡುಕುತ್ತಿದ್ದೀರಾ? 16-30 ವರ್ಷ ವಯಸ್ಸಿನವರು ನೀವಾಗಿದ್ದಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರವು ನಿಮ್ಮ ಸ್ವಸಾಮರ್ಥ್ಯ, ಸಾಧನೆ ಹಾಗೂ ಕೌಶಲ್ಯದ ಅಭಿವ್ಯಕ್ತಿಗೆ ವೇದಿಕೆಯನ್ನ ಸಜ್ಜುಗೊಳಿಸಿದೆ. ಅದುವೇ ಯುವವಾಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಆಕಾಶವಾಣಿಯಿಂದ ಸೂಕ್ತ ಸಂಭಾವನೆ ನೀಡಲಾಗುವುದು. ಕಾರ್ಯಕ್ರಮ ನೀಡುವುದು ಹೇಗೆ, ಏನು ಎತ್ತ ಎಲ್ಲವನ್ನ ತಿಳಿಯಲು ಸೋಮವಾರದಿಂದ ಶುಕ್ರವಾರದ ಒಳಗೆ ಕಚೇರಿಯ ವೇಳೆಯಲ್ಲಿ ಭೇಟಿ ನೀಡಿ ಅಥವಾ ಪತ್ರ ಬರೆಯಿರಿ. ನಿಲಯ ನಿರ್ದೇಶಕರು ಯುವವಾಣಿ ವಿಭಾಗ, ಆಕಾಶವಾಣಿ, ಅಥಣಿ ರಸ್ತೆ, ವಿಜಯಪುರ. ಇಲ್ಲವೇ ಕರೆ ಮಾಡಿ 0835227031 ಈ ಸಂಖ್ಯೆಗೆ.
8: ಧೂಮಪಾನ, ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
9: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದ್ದು, ಇನ್ನು ಮುಂದೆ ಕೇಳಿ ವಾಣಿಜ್ಯ ಪ್ರಕಟಣೆಗಳು. ತದನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ಪ್ರಕಟಣೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳನ್ನು ಕೇಳುವಿರಿ, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ, ಕಣಣ್ಣ ಕೇಳಣ್ಣ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸು ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮರದ ಮಾತು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿಯಾಗಿ 12 ರೂಪಾಯಿ ಹೆಚ್ಚಳ ಮಾಡಿ 2 ರೂಪಾಯಿ ಸಂಘಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ನೆರೆಯ ರಾಜ್ಯಗಳಾದ ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿನ ಹಾಲಿನ ದರದ ಬಗ್ಗೆ ವರದಿ ಪಡೆದು ಪರಿಶೀಲಿಸಿದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಹಾಲಿನ ಪ್ರಸ್ತುತ ದರದಿಂದ ಸಂಘಗಳಿಗೆ ನಷ್ಟವಾಗುತ್ತಿದ್ದು 50,000 ಹಾಲು ಉತ್ಪಾದಕರು ಹಾಲಿನ ದರ ಏರಿಕೆಗೆ ಆಗ್ರಹಿಸಿದ್ದಾರೆ. ರೈತರನ್ನು ಹಾಗೂ ಒಕ್ಕೂಟಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೊದಲ ಹಂತದ ಬರ ಪರಿಹಾರ ಕಾರ್ಯವನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಹೆಚ್ಚಿನ ಪರಿಹಾರಕ್ಕಾಗಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಪ್ರಯತ್ನಿಸಲಾಗುತ್ತಿದ್ದು, ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು. ಎನ್ಡಿಆರ್ಎಫ್ ಮಾರ್ಗಸೂಚಿ ಸಡಿಲಿಕೆ ಕುರಿತಂತೆಯೂ ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮೊದಲ ಕಂತಿನ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಲಾಗಿದೆ. 101 ಬರಪೀಡಿತ ತಾಲೂಕುಗಳನ್ನು ಆಧರಿಸಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು.
1: We made up policies in such a way and implemented in such a way that today we are moving towards not just producing solar energy but making sure we will be Atmanirbhar even in manufacturing those items which are necessary to set up a solar power generating park. So Atmanirbharta simultaneously with encouraging people to produce renewable energy.
0: ಇದೇ ವೇಳೆ ಡಾ ಸಂತನ್ ಪಾಲ್ ಮತ್ತು ಬಿ ಸಾಂಬಾಮೂರ್ತಿ ಬರೆದ ಕ್ಯಾಶ್ಲೆಸ್ ನೇಷನ್ ಹೌ ಯುಪಿಐ ಚೇಂಜ್ ದ ನೇಷನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಐಐಟಿ ಮದ್ರಾಸ್ ಯೂನಿಕಾರ್ನ್ ಇಂಡಿಯಾ ವೆಂಚರ್ಸ್ನ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾದ ಈ ನಿಧಿಯು ಆರಂಭಿಕ ಹಂತದ ನವೋದ್ಯಮಗಳಿಗೆ 5-20 ಕೋಟಿ ರೂಪಾಯಿ ಒದಗಿಸಲಿದೆ. ಬಿಡುಗಡೆಯ ದಿನದಂದು 4 ನವೋದ್ಯಮಗಳಲ್ಲಿ 55 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮಾತನಾಡಿ, 2032-34 ವೇಳೆಗೆ

0: ಪ್ರತಿ ತಿಂಗಳು 1,000 ನವೋದ್ಯಮಗಳಿಗೆ ಸೂಕ್ತ ವಾತಾವರಣ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಚುನಾವಣಾ ಆಯೋಗ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಬಿಎಲ್ಒಗಳು ಮಾಹಿತಿ ಸಂಗ್ರಹಿಸಿದ ಬಳಿಕ ದಾಖಲೆಗಳನ್ನು ಇಸಿಐ ನೆಟ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಿದ್ದಾರೆ. ಅಗತ್ಯವಿದ್ದರೆ ಮಾತ್ರ ವಿಚಾರಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ 74,763 ವಿದ್ಯಾರ್ಥಿಗಳಿಗೆ ಪದವಿ, 329 ಪಿಎಚ್ ವಿದ್ಯಾರ್ಥಿಗಳಿಗೆ ಪದವಿ, 45 ವಿದ್ಯಾರ್ಥಿಗಳಿಗೆ ಗೌರವ, 94 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 300 ವಿದ್ಯಾರ್ಥಿಗಳಿಗೆ ಗೌರವ ಪದಕ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಪದವೀಧರರು ವೈಯಕ್ತಿಕ ಬದುಕಿನ ಶ್ರೇಯೋಭಿವೃದ್ದಿಯ ಜೊತೆಗೆ ದೇಶದ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ನೀರು, ಕೃಷಿ, ಗ್ರಾಮೀಣ ಸಮಸ್ಯೆ, ಸೈಬರ್ ಸುರಕ್ಷತೆ ಸಮಸ್ಯೆಗಳ ಮೇಲೆ ಹೊಸ ಬೆಳಕು ಮೂಡಿಸುವ ಸಂಶೋಧನೆಗಳು ವಿಶ್ವವಿದ್ಯಾಲಯದ ಆದ್ಯತೆಯಾಗಬೇಕು ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧರಿಸಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಎನ್ಡಿಎ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸುವ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, 4 ಸ್ಥಾನಗಳಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲುವು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ ಪಕ್ಷಗಳು ನಿರ್ಧರಿಸಿವೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11:00 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50% ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿಪಾಳಿಯಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಮಹಿಳೆಯರು ಕೆಲಸ ಮಾಡಲು ಅನುಮತಿ ನೀಡಲಾಗಿದೆ. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ವಿಸರ್ಜಿಸುವಂತೆ ರಾಷ್ಟಪತಿಯವರನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾ ಘಟಕದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಆಯುಕ್ತ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಪ್ರಶಂಸಿಸಿದರು.

0: ಪತ್ರವನ್ನು ನೀಡಿ ಗೌರವಿಸಿದರು. ಮೇಜರ್ ಮಣಿವಣ್ಣನ್ ಅವರು 2014 ಫೆಬ್ರವರಿ 8 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾಗೆ ನಿಯೋಜನೆಗೊಂಡಿದ್ದರು. ಪ್ರಾದೇಶಿಕ ಆರ್ಮಿಯಲ್ಲಿ ಅವರ ನಿರಂತರ ಪರಿಶ್ರಮ, ಬದ್ದತೆ, ಸಹಕಾರ ಮತ್ತು ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಪ್ರಶಂಸಾ ಪತ್ರ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆಲೂಗಡ್ಡೆ ಬೇಸಾಯದ ಸುಧಾರಿತ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಪ್ರಸಾದ್ ಪಿ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ವರ್ಷಗಳಿಂದ ಡಾಕ್ಟರ್ ಪ್ರಸಾದ್ ಅವರು ಈ ಒಂದು ಬೆಳೆಯ ಬೇಸಾಯದಲ್ಲಿ ತಮ್ಮದೇ ಆದ ಒಂದು ಅನುಭವವನ್ನು ಇವತ್ತು ನಮ್ಮ ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಸಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ.
5: ಇವತ್ತು ನಮ್ಮ ರೈತರಿಗೆ ಆಲೂಗಡ್ಡೆ ಬೇಸಾಯದ ಪೂರ್ವ ಸಿದ್ಧತೆ ಹೆಂಗಿರಬೇಕು, ಮತ್ತು ಅದರಲ್ಲಿ ಯಾವ್ಯಾವ ತಳಿಗಳು ಬರ್ತವೆ, ಯಾವ ಮಣ್ಣು ನಮ್ಮ ಆಲೂಗಡ್ಡೆ ಬೆಳೆಗೆ ಸೂಕ್ತ, ಮತ್ತು ಇಳುವರಿ ಯಾವ ಥರ ಬರುತ್ತೆ, ಹೀಗೆ ಸಂಪೂರ್ಣವಾಗಿ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಪ್ರಸಾದ್ ಅವರೇ.
6: ಒಳ್ಳೆ ಪ್ರಶ್ನೆ. ಇವತ್ತು ಆಲೂಗಡ್ಡೆ ಕರ್ನಾಟಕದಲ್ಲಿ 2 ಹಂಗಾಮಿನಲ್ಲಿ ಬೆಳೀತಾ ಇದ್ದಾರೆ, ಒಂದು ಮುಂಗಾರು ಮತ್ತು ಹಿಂಗಾರು. ಏನು ಹಾಸನ ಮತ್ತು ಚಿಕ್ಕಮಗಳೂರು, ಧಾರವಾಡ, ಬೆಳಗಾಂ ಈ ಒಂದು ಜಿಲ್ಲೆಗಳಲ್ಲಿ ಮುಂಗಾರಿನಲ್ಲಿ ಮಳೆ ಆಶ್ರಿತವಾಗಿ ಮುಂಗಾರಿನಲ್ಲಿ ಆಲೂಗಡ್ಡೆನ ಬೆಳೀತಾ ಇದ್ದಾರೆ. ಅದೇ ರೀತಿ ಹಿಂಗಾರಿನಲ್ಲಿ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡು ಜಿಲ್ಲೆಗಳಲ್ಲಿ ಹಿಂಗಾರಿನಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ದಾರೆ. ಈ ಒಂದು ಆಲೂಗಡ್ಡೆ ಬೆಳೆಗೆ ಒಂದು ಪೂರ್ವ ಸಿದ್ಧತಾ ಕ್ರಮ, ಈಗ ಏನು ಹಿಂಗಾರು ಬರುವಂಥ ದಿನಗಳಲ್ಲಿ ಏನು ಹಿಂಗಾರು ಪ್ರಾರಂಭ ಆಗುತ್ತೆ, ಅಂಥ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಆಲೂಗಡ್ಡೆಯನ್ನು ಬಿತ್ತನೆಗೆ ಪ್ರಾರಂಭಿಸ್ತಾರೆ, ಅದಕ್ಕೆ ಕೆಲವು ಪೂರ್ವ ಸಿದ್ಧತಾ ಕ್ರಮಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಏನು ನಾವು ಆಳವಾದಂಥ ಬೇಸಿಗೆಯಲ್ಲಿ ಆಳವಾದಂಥ ಉಳುಮೆಯನ್ನು ಮಾಡಿ ಮಣ್ಣನ್ನು ಹದಗೊಳಿಸೋಂಥದ್ದು, ಮತ್ತು ಮಣ್ಣನ್ನು ತಯಾರು ಮಾಡ್ಕೊಳ್ಳೋದು, 2-3 ಉಳುಮೆ ಮಾಡಿ ಹೊಲವನ್ನು ಅಥವಾ ಜಮೀನನ್ನು ಹದಗೊಳಿಸ್ಕೊಂತದ್ದು ಬಿತ್ತನೆಗೆ, ಮತ್ತು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಂಥದ್ದು ಬಹಳ ಜಾಗೃತೆಯಿಂದ ಕ್ರಮವನ್ನು ವಹಿಸಬೇಕಾಗುತ್ತೆ. ಅದರಲ್ಲಿ ಬಿತ್ತನೆಗೆ ರೋಗಮುಕ್ತ ದೃಢೀಕೃತ ಬಿತ್ತನೆ ಬೀಜವನ್ನು ರೈತರು ಮಾರುಕಟ್ಟೆಗೆ ಹೋಗಿ ರಸೀತಿ ಬಿಲ್ಲಿನೊಂದಿಗೆ ಬೀಜವನ್ನು ಕೊಂಡ್ಕೋಬೇಕಾಗತ್ತೆ. ಮತ್ತು ಆ ಒಂದು ಹದ ಮಾಡಬೇಕಾಗತ್ತೆ. ಬೀಜವನ್ನು ನೇರವಾಗಿ ಕೋಲ್ಡ್ ಸ್ಟೋರೇಜಿಂದ ಅಥವಾ ಮಾರುಕಟ್ಟೆಯಿಂದ ತಂದು ಬಿತ್ತನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಬಿತ್ತನೆಗೆ ಕೋಲ್ಡ್ ಸ್ಟೋರೇಜಿಂದ ಅಥವಾ ಮಾರುಕಟ್ಟೆಯಿಂದ ತಂದಂಥ ಬಿತ್ತನೆಗಳ ರೋಗಮುಕ್ತ ದೃಢೀಕೃತ ಬಿತ್ತನೆ ಬೀಜವನ್ನು ರೈತರು ತಂದ ಮೇಲೆ ರೈತರು ಮನೆಗಳಲ್ಲಿ ನೆರಳಿನಲ್ಲಿ ತೆಳುವಾಗಿ ಹರಡಬೇಕಾಗತ್ತೆ. 10-15 ದಿನಗಳವರೆಗೆ ತೆಳುವಾಗಿ ಹರಡಿದಾಗ ಅದನ್ನು ಕ್ಯೂರಿಂಗ್ ಅಂತೀವಿ ನಾವು, ಪ್ರೀ ಸೋಯಿಂಗ್ ಕ್ಯೂರಿಂಗ್ ಅಂತ.

0: ಹೇಳ್ತೀವಿ ನಾವು. ಅಂದ್ರೆ ಅದ ಮಾಡುವಿಕೆ ಬಿತ್ತನೆಗಿಂತ ಮುಂಚಿತವಾಗಿ ಬಿತ್ತನೆ ಗೆಡ್ಡೆಗಳನ್ನ ನಾವು 10-15 ದಿನಗಳ ಕಾಲ ನೆರಳಿನಲ್ಲಿ ತೆಳುವಾಗಿ ಹರಡಿ ಅದವನ್ನ ಮಾಡಬೇಕಾಗತ್ತೆ. ಆ ಒಂದು 15 ದಿನದಲ್ಲಿ ಗೆಡ್ಡೆಗಳು ಮೆದುವಾಗಿ ಮೊಳಕೆ ಒಡೆಯಲು ಪ್ರಾರಂಭ ಆಗುತ್ತೆ. ಏನು ಹೈಬ್ರಿಡ್ ಅಂತ ಏನ್ ಹೇಳ್ತೀವಿ, ಅದು ಮೊಳಕೆ ಒಡೆಯಕ್ಕೆ ಪ್ರಾರಂಭ ಆಗುತ್ತೆ. ಆ ಹಂತದಲ್ಲಿ ನಾವು ಆಲೂಗೆಡ್ಡೆ ಬಿತ್ತನೆಯನ್ನ ನಾವು ಬೀಜೋಪಚಾರವನ್ನು ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇದರಲ್ಲಿ ಹಲವಾರು ಆಲೂಗೆಡ್ಡೆಯಲ್ಲಿ ಹಲವಾರು ತಳಿಗಳಿದ್ದಾವೆ, ಕುಫ್ರಿ ಜ್ಯೋತಿ, ಕುಫ್ರಿ ಮಾಲಿನಿ. ಈಗ ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮನಳ್ಳಿ ಕಾವಲ್ ಆಸಂದರು ಸಹ ಒಂದು ತಳಿಯನ್ನ ಶಿಫಾರಸು ಮಾಡಿದ್ದಾರೆ ಈ ಒಂದು ದಕ್ಷಿಣ ಕರ್ನಾಟಕ ಅಂದ್ರೆ ಕರ್ನಾಟಕಕ್ಕೆ. ಅದರಲ್ಲಿ ಕುಫ್ರಿ ಕರಣ್ ಅಂತ
1: ಒಂದು ಎಲ್ಲಾ ಭಾಗದಲ್ಲೂ ಬೆಳಿಬಹುದು.
0: ಕರ್ನಾಟಕಕ್ಕೆ ಶಿಫಾರಸು ಆಗಿರೋ ಒಂದು ತಳಿ ಕುಫ್ರಿ ಕರಣ್ ಅನ್ಬಿಟ್ಟು. ಅದು ಅಂಗಮಾರಿ ರೋಗಕ್ಕೆ ರೋಗ ನಿರೋಧಕತೆಯ ಶಕ್ತಿಯನ್ನು ಹೊಂದಿದೆ. ಅದ್ರ ಬಿಟ್ರೆ ಕುಫ್ರಿ ಮಾಲಿನೂ ಸಹ ತಕ್ಕ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಅಂಗಮಾರಿ ರೋಗಕ್ಕೆ ಹೊಂದಿದೆ ಕುಫ್ರಿ ಮಾಲಿನಿ. ನಂತರ ಒಂದು ಮುಖ್ಯವಾದ ಪ್ರಾಮುಖ್ಯವಾದಂಥ ತಳಿ ಅಂದರೆ ಕುಫ್ರಿ ಜ್ಯೋತಿ, ಅದು ಸಹ ಈ ಒಂದು ಭಾಗದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಹಲವಾರು ಕುಫ್ರಿ ಫುಕ್ರಾಜ್ ಅಂತ ಹೇಳಿದೆ ಇದೆ, ಮತ್ತು ಈ ಒಂದು ಏನು ಪ್ರೊಸೆಸಿಂಗ್ಗೆ ಆದಂಥ ಕೆಲವು ತಳಿಗಳಿದ್ದಾವೆ. ಈಗ ಚಿಪ್ಸು ಮತ್ತು ಫಿಂಗರ್ ಫ್ರೈಸ್ಗಳಾದಂಥ ಒಂದು ಕೆಲವು ತಳಿಗಳಿದ್ದಾವೆ. ಅಲ್ಲಿ ಕುಫ್ರಿ ಚಿಪ್ಸೋನ 3 ಅದರಲ್ಲಿ 1, 2, 3 ಅಂತ ಕೆಲವು ತಳಿಗಳಿದೆ. ಅದರಲ್ಲಿ ಕುಫ್ರಿ ಚಿಪ್ಸೋನ 3 ಅನ್ನೋ ಒಂದು ತಳಿ ನಮ್ಮ ಕರ್ನಾಟಕಕ್ಕೆ ಶಿಫಾರಸಾಗಿದೆ. ಅದು ಚಿಪ್ಸ್ ಮೇಕಿಂಗ್ಗೆ ಅದು ಸೂಕ್ತವಾದಂಥ ತಳಿ. ಮತ್ತು ಫಿಂಗರ್ ಫ್ರೈಸ್ ಸಹ ಹಾಗೆ ಒಂದು ಫ್ರೈಸೋನ ಅಂತ ಒಂದು ತಳಿ ಸಹ ಈ ಒಂದು ಫಿಂಗರ್ ಫ್ರೈಸ್ಗೆ ಸೂಕ್ತವಾದಂಥ ತಳಿಗಳು. ಈ ಒಂದು ತಳಿಗಳನ್ನು ನಮ್ಮ ಏನು ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ನಾವು ತಳಿಗಳನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿಗೆ ಅನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಂತದ್ದು.
1: ಡಾಕ್ಟರ್ ಪ್ರಸಾದ್ ಅವರೇ, ನರ್ಸರಿ ಮಾಡಬೇಕಾಗತ್ತೆ ಆರಂಭದಲ್ಲಿ, ಪೊಟ್ಯಾಟೋ 1 ಎಕರೆಗೆ ಯಾವ ತರ ನಾವು ಬಳಸಬೇಕಾಗತ್ತೆ, ಹೀಗೆ ಕಟಿಂಗ್ಸ್ ಅನ್ನ ಮಾಡಬೇಕಾಗತ್ತಾ ಅಥವಾ ಬೇರೆ ಯಾವ್ದಾದ್ರು ಪದ್ಧತಿ ಇದಾವ?
0: ಇದು ಏನಂದ್ರೆ, ಈ ಆಲೂಗೆಡ್ಡೆಯಲ್ಲಿ ನಮ್ಮ ಕೋಲಾರ ಭಾಗದ ರೈತರು, ಏನು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರು, ಉಂಡೆಗೆಡ್ಡೆಯನ್ನ ಹಾಕುವಂತ ಒಂದು ಪದ್ಧತಿ ಇದೆ.
1: ಇಡೀ ಗೆಡ್ಡೆನೆ
0: ಬಿತ್ತನೆಗೆ ಅದ ಮಾಡಿ ಇಡೀ ಗೆಡ್ಡೆನೆ ಬಿತ್ತನೆ ಮಾಡಂತದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಂತದ ಪ್ರಕೃತಿ ಇದೆ. ಬೀಜೋಪಚಾರ ಅಂದ್ರೆ ಈಗ ಒಂದು ಅಂಗಮಾರಿ ರೋಗ ಮತ್ತೆ ದುಂಡಾಣು ರೋಗಕ್ಕೆ ಒಂದು ಬೀಜೋಪಚಾರವನ್ನ ಇದು ಮಾಡಬೇಕಾಗತ್ತೆ. 1 ಲೀಟರ್ ದ್ರಾವಣಕ್ಕೆ ನಾವು 2 ಗ್ರಾಮ್ ಮೆಟಲಾಕ್ಸಿಲ್ ಅಂತ ಒಂದು ಔಷಧಿಯನ್ನ, ಶಿಲೀಂದ್ರನಾಶಕವನ್ನ ಮಿಶ್ರಣ ಮಾಡಿ, ಮತ್ತು ಅದ್ರ ಜೊತೆಗೆ 1/4 ಗ್ರಾಮ್ ಸ್ಟ್ರೆಪ್ಟೋಮೈಸಿನ್ ಅಂತ ಒಂದು ದುಂಡಾಣು ನಾಶಕವನ್ನ ಮಿಶ್ರಣ ಮಾಡಿದಂತ ಒಂದು ದ್ರಾವಣದಲ್ಲಿ, ಏನು ಇಡೀ ಗೆಡ್ಡೆಯನ್ನ ಆ ದ್ರಾವಣದಲ್ಲಿ ಏನು 200 ಲೀಟರ್ಗೆ 200 ಗ್ರಾಮ್ ಮೆಟಲಾಕ್ಸಿಲ್ ಶಿಲೀಂದ್ರನಾಶಕ ಬೇಕಾಗಿರುತ್ತೆ. ಅದೇ ರೀತಿ 100 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ದುಂಡಾಣು ನಾಶಕವನ್ನ ಮಿಶ್ರಣ ಮಾಡಿದಂತ ದ್ರಾವಣದಲ್ಲಿ ನಾವು ಆಲೂಗೆಡ್ಡೆಯನ್ನ 15-20 ನಿಮಿಷ ಅಥವಾ 1/2 ಗಂಟೆ ಆ ಸೊಲ್ಯೂಷನ್ನಲ್ಲಿ ಹದ್ದಿ ನಾವು ನಂತರ ನೆರಳಿನಲ್ಲಿ ಹರಡಿ 1 ದಿನ ಬಿಟ್ಟು ನಾವು ಬಿತ್ತನೆಯನ್ನು ಮಾಡುವಂಥದ್ದು ಇದೆ. ಇದು ಇಡೀ ಗೆಡ್ಡೆಯನ್ನು ಬಿತ್ತನೆ ಮಾಡುವಂಥ ಒಂದು ವಾಡಿಕೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇದೆ. ಅದರ ವ್ಯತಿರಿಕ್ತವಾಗಿ ನಮ್ಮ ಹಾಸನ ಚಿಕ್ಕಬಳ್ಳಾಪುರ
1: ಅವರು
0: ಉಳಿದ ಕರ್ನಾಟಕ ಭಾಗದಲ್ಲೂ ಸಹ ಕೆಲವು ಭಾಗಗಳಲ್ಲಿ ನಾವು ಏನು 2 ಭಾಗ ಮಾಡಿ ರೀತಿ ಕಣ್ಣುಗಳ ಆಧಾರ ಮತ್ತು ಗೆಡ್ಡೆಯ ಗಾತ್ರದ ಆಧಾರ ನೋಡಿಕೊಂಡು 2 ಭಾಗ ಅಥವಾ 3 ಭಾಗ ಒಂದು ಮಾಡಿ ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡ್ತೇವೆ. ಈಗ ನಾನು ಕಣ್ಮಟ್ಟಿಗೆ ಹಾಸನ ಮತ್ತು ಚಿಕ್ಕಬಳ್ಳಾಪುರದಲ್ಲಿ 1 ಗೆಡ್ಡೆಯನ್ನು 2 ಭಾಗವನ್ನು ಮಾಡಿ ಕಟ್ ಮಾಡಿ ತದನಂತರ ಬೀಜೋಪಚಾರ ಬಿತ್ತನೆಯನ್ನು ಮಾಡೋಂಥದ್ದು ಇದೆ. ಬಟ್ಟು ಗೆಡ್ಡೆಯನ್ನು ಕಟ್ ಮಾಡೋಂಥದ್ದು ಭಾಗ ಮಾಡೋಂಥ ರೈತರುಗಳು ಅದರಲ್ಲಿ ಗಣನೀಯವಾಗಿ ಗಮನಿಸಬೇಕಾದಂಥದ್ದು, ಒಂದು ಪೀಸ್ ಆಲೂಗೆಡ್ಡೆ ಬಿತ್ತನೆಯ ಪೀಸ್ ಅಥವಾ ಗೆಡ್ಡೆ 35-40 ಗ್ರಾಮ್ ಕನಿಷ್ಠ ತೂಕವನ್ನು ಇರಬೇಕಾಗುತ್ತೆ. ಅದನ್ನು ನೋಡ್ಕೊಂಡು ಮತ್ತೆ 1 ಪೀಸ್ ಅಥವಾ 1 ಗೆಡ್ಡೆ 2-3 ಕಣ್ಣುಗಳನ್ನು ಹೊಂದಿರಬೇಕು. 35-40 ಗ್ರಾಮ್ ತೂಕವನ್ನು ಹೊಂದಿರಬೇಕಾಗತ್ತೆ. ಅಂತ ಕಟ್ಟು ಮಾಡಿದಂಥ ಗೆಡ್ಡೆಯನ್ನ ನಾನು ಏನು ಮೊದಲೇ ತಿಳಿಸಿದ ಹಾಗೆ ಸ್ಟೆಪ್ಟೋಮೈಸಿನ್ ಮತ್ತೆ ದುಂಡಾಣು ನಾಶಕ ಮತ್ತು ಶಿಲೀಂದ್ರನಾಶಕವಾದಂಥ ಮೆಟಲಾಕ್ಸಿಲ್ ಅದನ್ನ ಆ ಒಂದು ದ್ರಾವಣದಲ್ಲಿ 15-20 ನಿಮಿಷಗಳ ದ್ರಾವಣದಲ್ಲಿ ಹದ್ದಿ ನಂತರ ನೆರಳಿನಲ್ಲಿ ಹರಡಿ 1 ದಿನ ಅಥವಾ 2 ದಿನ ಬಿಟ್ಟು ಬಿತ್ತನೆಯನ್ನು ಮಾಡಬೇಕಾಗತ್ತೆ.
1: ಈಗ ತಾವು ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೀರಿ, ನಮ್ಮ ಬಟಾಟೆ ಬೆಳೆಗೆ ಯಾವ ಮಣ್ಣು ಸೂಕ್ತ? ಅನೇಕರು ಅನೇಕ ರೀತಿಯಿಂದನೂ ಈಗ ಹೊಸ ಹೊಸ ಪದ್ಧತಿಯಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಅಂದರೆ ಮಣ್ಣನ್ನು ತೆಗೆದು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟು, ಅಂದರೆ ಅದು ನೆಲ ತಾಗ್ದಿದ್ದಂಗೆ ಮೇಲ್ಗಡೆ ಸ್ವಲ್ಪ ಜಾಗ ಎತ್ತರ ಜಾಗದಲ್ಲಿ ಇಟ್ಟು ಒಂದು ಚೀಲದಲ್ಲಿ ಕೂಡ ಮಣ್ಣು ಗೊಬ್ಬರನ ತುಂಬಿ ಮೇಲೆ ಏನು ಬಟಾಟೆ ತುಂಡುಗಳನ್ನು ಅಥವಾ ಮತ್ತೇನು ಪದ್ಧತಿಯಿಂದ ಅದನ್ನು ಇಟ್ಟು ಒಂದು ತನ್ನಷ್ಟಕ್ಕೆ ತಾನು ಅದು ಗಾಳಿ ಎಲ್ಲ ಒಳಗಡೆ ಮಣ್ಣಿಗೆ ಸೇರ್ಕೊಳ್ಳುತ್ತೆ, ಗಾಳಿ ಆಡ್ತಾ ಇರ್ತದೆ, ಒಳ್ಳೆಯ ಬೆಳೆ ತೆಗಿತಾ ಇದ್ದಾರೆ, ಅದು ಕೂಡ ನಾವು ನೋಡಿದ್ದೇವೆ.
0: ಈ ಆಲೂಗೆಡ್ಡೆ ಬಿತ್ತನೆಯಲ್ಲಿ 2 ವಿಧ ಇದೆ. ಮಣ್ಣು ನೀವು ಸೂಕ್ತವಾದಂಥ ಕೆಂಪು

0: ಗೋಡು ಮರಳು ಮಿಶ್ರಿತವಾದಂತ ಮಣ್ಣು ಈ ಆಲೂಗೆಡ್ಡೆ ಬೆಳೆಗೆ ಸೂಕ್ತವಾದಂತ ಮಣ್ಣು. ಕೆಂಪು ಗೋಡು ಮರಳು ಮಿಶ್ರಿತವಾದ ಮಣ್ಣು. ಮತ್ತೆ ಏನು ತಟಸ್ಥ ರಸಸಾರ ಇದ್ರೆ ಈ ಮಣ್ಣಿನಲ್ಲಿ ಈ ಒಂದು ಆಲೂಗೆಡ್ಡೆ ಬೆಳೆಗೆ ಮಣ್ಣಿನ ತಟಸ್ಥ ರಸಸಾರ ಸೂಕ್ತವಾದಂತ ಆಲೂಗೆಡ್ಡೆ ಬೆಳೆಗೆ ಅನುಕೂಲ ಆಗುತ್ತೆ. ನಂತರ ಎರಡು ಪದ್ಧತಿಯಲ್ಲಿ ಈ ಒಂದು ಆಲೂಗೆಡ್ಡೆಯನ್ನ ಬಿತ್ತನೆ ಮಾಡ್ತಾರೆ. ಒಂದು ಜೋಡಿ ಸಾಲು ಏರುಮಡಿ ಪದ್ಧತಿಯಲ್ಲಿ ಒಂದು ಆಲೂಗೆಡ್ಡೆ ಬಿತ್ತನೆಯನ್ನ ಮಾಡ್ತಾ ಇದ್ದಾರೆ. ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ರೈತರು ಏರುಮಡಿಯಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ಆಲೂಗೆಡ್ಡೆ ಬಿತ್ತನೆ ಮಾಡ್ತಿದ್ದಾರೆ. ಯೂಶಲಿ 20-25 ಸೆಂಟಿಮೀಟರ್ ಎತ್ತರವಾದಂತ ಒಂದು ಬೆಡ್ ಅನ್ನ ಮಾಡಿ 1 ಮೀಟರ್ ಅಗಲವಾದಂತ ಒಂದು ಬೆಡ್ ಮಾಡಿ ಅದರ ನಡುವೆ ಸಾಲಿಂದ ಸಾಲಿಗೆ 1 ಮೀಟರ್ ಬೆಡ್ಡಿನಲ್ಲಿ ಸಾಲಿಂದ ಸಾಲಿಗೆ 45-60 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಜೋಡಿ ಸಾಲು ಬಿತ್ತನೆಯನ್ನು ಮಾಡ್ತಾರೆ.
1: ಗೆಡ್ಡೆಗೆ
0: ಅದೇ ಏರುಮಡಿ ಪದ್ಧತಿಯಲ್ಲಿ 1 ಮೀಟರ್ ಅಗಲ ಇದ್ದಂತ ಒಂದು ಏರುಮಡಿಯಲ್ಲಿ ಸಾಲಿಂದ ಸಾಲಿಗೆ 45-60 ಸೆಂಟಿಮೀಟರ್ ಅಂತರದಲ್ಲಿ ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಬಿತ್ತನೆಯನ್ನು ಮಾಡ್ತಾರೆ ಜೋಡಿ ಸಾಲು ಪದ್ಧತಿಯಲ್ಲಿ. ನಂತರ ಎರಡು ಜೋಡು ಬೀಜವನ್ನ ಬಿತ್ತನೆ ಮಾಡ್ತಾರೆ ಆಲೂಗೆಡ್ಡೆ ಬೀಜವನ್ನ. ಎರಡು ಜೋಡಿ ಸಾಲುಗಳ ಮಧ್ಯದಲ್ಲಿ 1 ಡ್ರಿಪ್ ಲೈನ್ ಅನ್ನ ಸಹ ಹನಿ ನೀರಾವರಿಗೆ ಸಹ ನೀರನ್ನ ಪೂರೈಕೆ ಮಾಡುವಂತದ್ದನ್ನು ಡ್ರಿಪ್ ಅನ್ನ ಅಳವಡಿಸಿಕೊಳ್ಳೋದು ಸಹ ಇದೆ. ಇದು ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿತ್ತನೆ ಮಾಡುವ ಪದ್ಧತಿ. ಅದೇ ರೀತಿ ನಮ್ಮ ಹಾಸನ್ ಕಡೆಗೆ ಹೋದ್ರೆ ಉತ್ತರ ಕರ್ನಾಟಕ ಹಾಸನ ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿ ಮುಂಗಾರಿನಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಒಂದು ಇದರಲ್ಲಿ ಅವರು ಜೋಡಿ ಸಾಲು ಮತ್ತು ಏರುಮಡಿ ಪದ್ಧತಿಯನ್ನ ಅವರು ಅಳವಡಿಸಿಕೊಳ್ಳೋದಿಲ್ಲ. ಅವರು 60 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಸಾಲಿನಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಬಿತ್ತನೆಯನ್ನು ಮಾಡಿ ನಂತರ ನಾಟಿ ಮಾಡಿದ ಮೇಲೆ ಮಣ್ಣನ್ನು ಏರಿಸ್ತಾರೆ. ಗೊಬ್ಬರವನ್ನು ಕೊಟ್ಟು ಏನು ಮೂಲ ಗೊಬ್ಬರ ಅಂತ ಏನು ಹೇಳ್ತೀವಿ ಸಾರಜನಕ ರಂಜಕ ಪೊಟಾಷ್ ಅನ್ನ ಮೂಲ 50% ಸಾರಜನಕ 100% ಅಷ್ಟು ರಂಜಕ ಮತ್ತೆ 100% ಪೊಟಾಷ್ ಅನ್ನ ಕೊಟ್ಟು ಬಿತ್ತನೆ ಮಾಡುವಂತ ಸಮಯದಲ್ಲಿ ಪಕ್ಕದಲ್ಲಿ ಸಾಲಿಗೆ ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಏರಿಸ್ತಾರೆ. ಇದು ನಮ್ಮ ಹಾಸನ ಚಿಕ್ಕಮಗಳೂರು ಮತ್ತೆ ಧಾರವಾಡ ಮತ್ತೆ ಬೆಳಗಾವಿ ಜಿಲ್ಲೆಗಳಲ್ಲಿ ಬೆಳೆಯುವಂತ ಒಂದು ಪದ್ಧತಿ. ಬಟ್ಟು ಎರಡೂ ಅದರದೇ ಆದಂತ ತನ್ನ ನ್ಯೂನತೆಗಳು ಮತ್ತೆ ಪ್ರಾಮುಖ್ಯತೆಯನ್ನು ಸಹ ಎರಡು ಪದ್ಧತಿಗಳು ಸಹ ಹೊಂದಿದೆ. ನಂತರ ಈ ಒಂದು ಬಿತ್ತನೆ ಆದ ನಂತರ ಈ ಒಂದು ಕಳೆನಾಶಕವನ್ನ ಇವತ್ತು ಕೂಲಿ ಆಳುಗಳ ಅಭಾವವನ್ನು ಸಹ ಇರೋದ್ರಿಂದ ಕಳೆನಾಶಕ ಸೆಲೆಕ್ಟಿವ್ ಅರ್ಬಿಸೈಡ್ ಅಂತ ಏನು ಹೇಳ್ತೀವಿ ಆಲೂಗೆಡ್ಡೆಗೆ ಒಂದು ಸೆಲೆಕ್ಟಿವ್ ಅರ್ಬಿಸೈಡ್ ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು ಮೆಟ್ರೋಬಿಸಿನ್ ಅಂತ ಒಂದು ಕಳೆನಾಶಕ ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು 300 ಗ್ರಾಮ್ ಒಂದು ಎಕರೆಗೆ ಒಂದು ಇದಾಗುತ್ತೆ. 300-400 ಗ್ರಾಮ್ ಅಷ್ಟು 300 ಗ್ರಾಮ್ ಪೌಡರ್ ಫಾರ್ಮ್ ರೂಪದಲ್ಲಿ 300-400 ಗ್ರಾಮ್ ಅಷ್ಟು ಒಂದು ಎಕರೆಗೆ ಒಂದು ಔಷಧಿಯನ್ನ ಕಳೆನಾಶಕವನ್ನು ತಗೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ 1 ಲೀಟರ್ ನೀರಿಗೆ 1.5-2 ಗ್ರಾಮ್ ಅಷ್ಟು ಮಿಶ್ರಣವನ್ನು ಮಾಡಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಅದು ಬಿತ್ತನೆಯಾದ 2-3 ದಿನಗಳ ಒಳಗಡೆ ಅದವರಿತ ತೇವಾಂಶವನ್ನು ಇಟ್ಟುಕೊಂಡು ಸಿಂಪಡಣೆಯನ್ನ ಕಳೆನಾಶಕ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಇದನ್ನ ಬಿಟ್ಟು ಸಹ ಕೆಲವು ಅಲಾಕ್ಲೋರ್ ಅಂತ ಒಂದು ಇದೆ ಮತ್ತೆ ಫ್ಲೋರೋಫಿನ್ ಅಂತ ಒಂದು ಇದೆ. ಫ್ಲೋರೋಫಿನ್ ಆದ್ರೆ 800 ml ಒಂದು ಎಕರೆಗೆ, ಅಲಾಕ್ಲೋರ್ ಅಂತ ಆದ್ರೆ 800 ml ಒಂದು ಎಕರೆಗೆ ಔಷಧಿಯನ್ನ ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಈ ಒಂದು ಎಲ್ಲ ಕಳೆನಾಶಕಗಳು ಮೆಟ್ರೋಬಿಸಿನ್ ಇರ್ಬೋದು, ಅಲಾಕ್ಲೋರ್ ಇರ್ಬೋದು ಅಥವಾ ಫ್ಲೋರೋಫಿನ್ ಇರ್ಬೋದು, ಇವೆಲ್ಲ ಆಲೂಗೆಡ್ಡೆಗೆ ಸೆಲೆಕ್ಟಿವ್ ಅರ್ಬಿಸೈಡ್ ಆಗಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದನ್ನು ನೀವು ಬಿತ್ತನೆಯಾದ 2-3 ದಿನಗಳ ಒಳಗಾಗಿ ಅದವರಿತ ತೇವಾಂಶವನ್ನು ಇಟ್ಟುಕೊಂಡು ಭೂಮಿಯಲ್ಲಿ ನೀವು ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಈ ಕಳೆ ಕಳೆನಾಶಕವನ್ನು ಸಂಪೂರ್ಣವಾಗಿ 25-35 ದಿನಗಳವರೆಗೂ ಸಹ ಕಳೆರಹಿತವಾದಂಥ ಬೆಳೆಯನ್ನು ನಾವು ಬೆಳೆಸ್ಬೋದು.
1: ಇನ್ನೊಂದು ಡಾಕ್ಟರ್ ಪ್ರಸಾದ್ ಅವರೇ, ಈಗ ನಮ್ಮ ಬಟಾಟೆ ಬೆಳೆನ ನಿರ್ವಹಣೆ ಹೆಂಗೆ ಮಾಡಬೇಕು ಅದನ್ನು ಹೇಳಿ.
0: ನಿರ್ವಹಣೆ
1: ಯಾಕಂದರೆ ಈಗ ಆರಂಭದಲ್ಲಿ ನೀವು ಸಸಿ ನೆಟ್ಟಿರ್ತೀರಿ, ಮತ್ತೆ ಅದು ಆರಂಭದಲ್ಲಿ ನೀರು ಗೊಬ್ಬರ ಎಲ್ಲ ಪೂರೈಕೆ ಮಾಡ್ತೀರಿ, ಆ ನಂತರದ ಹಂತ ತುಂಬಾ ಮುಖ್ಯವಾದ ಹಂತ.
0: ನಂತರಗಳಲ್ಲಿ ಈಗ ಆವಾಗಲೇ ಹೇಳಿದೆ ನಾನು, ಬಿತ್ತನೆ ಮಾಡುವ ಸಮಯದಲ್ಲಿ 10% ಸಾರಜನಕವನ್ನ ಪೂರ್ತಿ ಪ್ರಮಾಣ ರಂಜಕ ಪೊಟಾಷ್ ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಎಕರೆಗೆ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟಾಷ್ ಗೊಬ್ಬರ ಯೂಶಲಿ 40-30-40 kg ಸಾರಜನಕ ರಂಜಕ ಪೊಟಾಷ್. ಅದು ಯೂರಿಯಾ ಮತ್ತು SSP ಮತ್ತು ಮ್ಯೂರೇಟ್ ಪೊಟಾಷ್ ರೂಪದಲ್ಲಿ ಹೇಳೋದಾದ್ರೆ ಯೂರಿಯಾ 87 kg ಒಂದು ಎಕರೆಗೆ, SSP 188 kg ಒಂದು ಎಕರೆಗೆ, ಮ್ಯೂರೇಟ್ ಪೊಟಾಷ್ 50 kg ಒಂದು ಎಕರೆಗೆ ನಾವು ಕೊಡಬೇಕಾಗತ್ತೆ. ಇದನ್ನ 1/2 ಸಾರಜನಕವನ್ನ ನಾವು ಬಿತ್ತನೆ ಹಂತದಲ್ಲಿ ಕೊಡ್ತೀವಿ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟಾಷ್ ಅನ್ನು ಬಿತ್ತನೆ ಸಮಯದಲ್ಲೇ ಕೊಡ್ತೇವೆ. ಏರುಮಡಿ ಪದ್ಧತಿ ಇರ್ಬೋದು ಅಥವಾ ಸಾಲು ಪದ್ಧತಿಯಲ್ಲಿದ್ರೂ ಸಹ ನಾವು ಶಿಫಾರಸು ಪ್ರಮಾಣದ 1/2 ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಪೊಟಾಷನ್ನು ಕೊಡ್ತೇವೆ. ಇದ್ರ ಜೊತೆಗೆ ನಾವು ತಿಪ್ಪೆ ಗೊಬ್ಬರವನ್ನು ಸಹ 10 ಟನ್ ಒಂದು ಎಕರೆಗೆ ಶಿಫಾರಸು ಮಾಡಲಾಗಿದೆ, ಅದನ್ನು ಸಹ ಕೊಡ್ತೇವೆ. ಮತ್ತು 300 kg ನೀಮ್ ಪೌಡರ್ನು ಸಹ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ 1 ವಾರ 10 ದಿನಗಳ ಮುಂಚಿತವಾಗಿ ತಿಪ್ಪೆ ಗೊಬ್ಬರ ಮತ್ತು

0: ಬೇವಿನ ಹಿಂಡಿ ಅಥವಾ ಬೇವಿನ ಪೌಡರ್ನ 300 ಗ್ರಾಮ್ ಅಷ್ಟು ಭೂಮಿಗೆ ಚೆಲ್ಲಿ ಮಣ್ಣಿಗೆ ಸೇರಿಸಿ ಒಂದು 10 ರಿಂದ 15 ದಿನ ಬಿಟ್ಟು ಬಿತ್ತನೆ ಮಾಡ್ತೀವಿ.
1: ಡಾಕ್ಟರ್ ಪ್ರಸಾದ್ ಅವರೇ, ಈಗ ತಾವು ಬೇವಿನ ಪುಡಿ ಮತ್ತು ಬೇವಿನ ಹಿಂಡಿ ಅಂದ್ರಲ್ಲ, ಇದ್ರ ವ್ಯತ್ಯಾಸ ಏನು? ಯಾಕಂದ್ರೆ ಬೇವಿನ ಹಿಂಡಿನ ನಾವು ಎಲ್ಲ ಕಡೆ ಬಳಸ್ತಾ ಇದ್ದೇವೆ, ಬೇವಿನ ಪುಡಿ ಬಗ್ಗೆ.
0: ಬೇವಿನ ಹಿಂಡಿ ಯೂಶ್ವಲಿ ನಾವು ಪ್ಲಾಂಟೇಷನ್ ಕ್ರಾಪ್ಸ್ಗೆ ಬೇವಿನ ಹಿಂಡಿನ ನಾವು ಶಿಫಾರಸು ಮಾಡ್ತೇವೆ.
1: ಅಲ್ಲೂ ಮಾಡ್ಬೋದಲ್ಲ,
0: ಇಲ್ಲೂ ಸಹ ಮಾಡ್ಬೋದು. ಏನು
1: ಅಂದ್ರೆ ನೀವು ಇದು
0: ಯೂಶ್ವಲಿ ಬೇವಿನ ಹಿಂಡಿಲಿ ಆ ಏನು ಬೇವಿನ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಪುಡಿಗೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಬೇವಿನ ಹಿಂಡಿ ಒಂದು ಕ್ವಾಲಿಟಿ
1: ಚೆನ್ನಾಗಿ ಪೌಡರ್
0: ನಿರ್ವಹಣೆ ಸ್ವಲ್ಪ ಬಹಳ ಸುಲಭ. ಮತ್ತೆ ಇದು ಯಾವುದೇ ನಾವು ಜೈವಿಕ ಶಿಲೀನಾಶಕ ಆದಂತ ಟ್ರೈಕೋಡರ್ಮಾ ಸೂಡೋಮೋನಸ್ ಸಹ ಬೇವಿನ ಪುಡಿಗೆ ನಾವು ಮಿಶ್ರಣ ಮಾಡಿ ಉಪಯೋಗಿಸಬಹುದು, ಅಥವಾ ತಿಪ್ಪೆ ಗೊಬ್ಬರಕ್ಕೆ ನಾವು ಮಿಶ್ರಣ ಮಾಡಿ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 10 ರಿಂದ 15 ದಿನಗಳ ಮುಂಚಿತವಾಗಿ ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ತದನಂತರ ನಾನು ಆವಾಗಲೇ ಹೇಳಿದೆ, ಕಳೆನಾಶಕವನ್ನು ಸಿಂಪಡಣೆ ಮಾಡೋದು ಕಳೆ ನಿರ್ವಹಣೆಗಾಗಿ, ಬಿತ್ತನೆಯಾದ 3 ದಿನಗಳ ಒಳಗಾಗಿ ಕಳೆನಾಶಕವನ್ನು ಸಿಂಪಡಣೆ ಮಾಡುವಂಥದ್ದು. ಜೋಡಿ ಸಾಲು ಏರುಮಡಿ ಪದ್ಧತಿಯಲ್ಲಿ ಬಿತ್ತನೆ ಮಾಡಿದಂತಹ ರೈತರುಗಳು 2 ಜೋಡಿ ಸಾಲುಗಳ ನಡುವೆ ಒಂದು ಡ್ರಿಪ್ ಲೈನ್ ಅನ್ನು ನಾವು ಹನಿ ನೀರಾವರಿಯನ್ನು ಪೂರೈಸಿಕೆ ನಾವು ಡ್ರಿಪ್ ಲೈನ್ ಅನ್ನು ಹೇಳಬೇಕಾಗುತ್ತೆ.
1: ಡಾಕ್ಟರ್ ಪ್ರಸಾದ್ ಅವರೇ, ನೀರಿನ ಪೂರೈಕೆ ಯಾವ ತರ ಇರಬೇಕು ಇಲ್ಲಿ ನಮ್ಮ ಬಟಾಟೆ ಬೆಳೆ ಬೇಸಾಯದಲ್ಲಿ?
0: ಯೂಶ್ವಲಿ ನೀರಿನ ಪೂರೈಕೆ ನಾವು ಹನಿ ನೀರಾವರಿ ಜೋಡಿ ಸಾಲು ಮತ್ತು ಏರುನಮ್ಮಡಿ ಪದ್ಧತಿಯಲ್ಲಿ ನಾವು ಹನಿ ನೀರಾವರಿಯಲ್ಲಿ ಸಹ ನಾವು ನೀರನ್ನು ಕೊಡ್ತೇವೆ. ಅದೇ ಯಾವ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಅಂದ್ರೆ ಪ್ರತಿ ಗಂಟೆಗೆ ನಾವು ಹನಿ ನೀರಾವರಿಯಲ್ಲಿ ನೀರನ್ನ ಕೊಡಂತ ರೈತರುಗಳು ಪ್ರತಿ ಗಂಟೆಗೆ ನಾವು 4 ಲೀಟರ್ ನೀರನ್ನ ನಾವು ಡ್ರಿಪ್ ಲೈನ್ ಮುಖಾಂತರ ನಾವು
1: ಒಂದು ಬಟಾಟೆ ಗಿಡದ ಬುಡದಲ್ಲಿ ಅಷ್ಟು ಕೊಡಬೇಕಾಗುತ್ತೆ.
0: ಅಲ್ಲ, ಒಂದು ಬಟಾಟೆ ಬುಡದಲ್ಲ, ಪ್ರತಿ ಗಂಟೆಗೆ ನಾವು ಒಂದು ಇದಕ್ಕೆ ಒಂದು ಗಂಟೆಯಲ್ಲಿ 4 ಲೀಟರ್ ಅಷ್ಟು ಡಿಸ್ಚಾರ್ಜ್ ಆಗಬೇಕಾಗುತ್ತೆ ಡ್ರಿಪ್ ಲೈನ್ ಅಲ್ಲಿ. ಅದನ್ನ ಆ ರೀತಿ ನಾವು ನೋಡ್ಕೊಂಡು ಅದವರಿತ ತೇವಾಂಶವನ್ನ ನಾವು 4 ಲೀಟರ್ ಅಂದ್ರೆ ಒಂದು ಯೂಶ್ವಲಿ ಅದವರಿತ ತೇವಾಂಶವನ್ನ ನೋಡ್ಕೊಂಡು ನಾವು ಪ್ರದೇಶ ಯೂಶ್ವಲಿ 1 ಮೀಟರ್ ಬೈ 1 ಮೀಟರ್ ಇದರಲ್ಲಿ ನಾವು ಒಂದು ಗಂಟೆಗೆ 4 ಲೀಟರ್ ಅಷ್ಟು ನೀರು ಡ್ರಿಪ್ ನಲ್ಲಿ ಮುಖಾಂತರ ಹರಿದು ಹೋಗೋ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ರೈತರ ಬಾಂಧವರು ಒಂದು ಗಮನಿಸಬೇಕಾದಂತಂದ್ರೆ ಅದವರಿತ ತೇವಾಂಶವನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಬೆಳೆ
1: ಕೊಳೆಯ
0: ಸಾಧ್ಯತೆ ಮಳೆಯನ್ನ ನೋಡ್ಕೊಂಡು ಮಳೆ ಬಿದ್ದಂತ
1: ಮೇಲ್ಗಡೆ ನೀರು ಹೂವು ಎಲೆ ಎಲ್ಲ ಅದು ಹಸಿರಾಗೋ ಸಾಧ್ಯತೆ ಇರುತ್ತೆ.
0: ಅದನ್ನ ನಾವು ಅದವರಿತ ತೇವಾಂಶವನ್ನ ಬೆಳವಣಿಗೆ ಮತ್ತು ಮಳೆಯನ್ನ ನೋಡ್ಕೊಂಡು ಅದವರಿತ ತೇವಾಂಶವನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನ ಕೊಡಬೇಕಾಗತ್ತೆ. ತದನಂತರದಲ್ಲಿ ನಾವು ಇನ್ನು ಉಳಿದಂತ ಏನು 35 ರಿಂದ 40 ದಿನಗಳ ನಂತರ ಉಳಿದಂತ ಏನು 50% ಸಾರಜನಕವನ್ನ ನಾವು 35-40 ದಿನಗಳಲ್ಲಿ ನಾವು ಕೊಡಬೇಕಾಗತ್ತೆ. ಡ್ರಿಪ್ ಲೈನ್ ಅಡಾಪ್ಟ್ ಮಾಡ್ಕೊಂಡಿರುವಂತರು ಹನಿ ನೀರಾವರಿ ರೂಪದಲ್ಲೂ ಸಹ ನೀರನ್ನ ಗೊಬ್ಬರವನ್ನ ಕೊಡಬಹುದು ಉಳಿದಂತ 50% ಸಾರಜನಕವನ್ನ. ಇಲ್ಲ, ಈ ಸಾಲುಗಳಲ್ಲಿ ಬಿತ್ತನೆ ಮಾಡಿದಂತ ರೈತರುಗಳು ಉಳಿದ 50% ಸಾರಜನಕವನ್ನ ನಾವು ಗೊಬ್ಬರವನ್ನ ಸಾಲಿನಲ್ಲಿ ಹಾಕಿ 25-30 ದಿನಗಳ ಒಳಗಡೆ ಮಣ್ಣನ್ನ ಏರಿಸಬೇಕಾಗತ್ತೆ. ಏನಕ್ಕೆ ನಾವು ಮಣ್ಣನ್ನ ಏರಿಸಬೇಕಾಗತ್ತೆ ಏಕಸಾಲು ಪದ್ಧತಿಯಲ್ಲಿ ಅಂತ ಅಂದ್ರೆ, ನಾವು ಈ ಗೆಡ್ಡೆಗಳು ಏನು ಪಲ್ಲಿಗಳು ಹೊರಡ್ತವೆ, ಆ ಗೆಡ್ಡೆಗಳಾಗ್ತವೆ, ಆಲೂಗೆಡ್ಡೆ ಬಟಾಟೆ ಗೆಡ್ಡೆಗಳಾಗ್ತವೆ, ಆ ಒಂದು ಗೆಡ್ಡೆಗಳು ಮಣ್ಣು ಪೂರ್ತಿ ಅದನ್ನು ಆವರಿಸ್ಕೋಬೇಕಾಗತ್ತೆ. ಯಾವ ಗೆಡ್ಡೆಗಳು ಬೆಳವಣಿಗೆಯ ಹಂತದಲ್ಲಿ ಯಾವ ಗೆಡ್ಡೆಗಳು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತವೆ ಅಂಥ ಗೆಡ್ಡೆಗಳು ಹಸಿರಾಗ್ತವೆ. ಹಸಿರು ಗೆಡ್ಡೆಗಳಲ್ಲಿ ಸೊಲನಿನ್ ಅಂತ ಒಂದು ವಿಷಕಾರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ಕಹಿ ಆಗು ಇರುತ್ತೆ, ಮತ್ತೆ ಅದು ತಿನ್ನಲು ಉಪಯೋಗಿಸಿಗೆ ಆರೋಗ್ಯವಲ್ಲ.
1: ಹಸಿರು ಇರಬಾರ್ದು
0: ಅದು ಸೊಲನಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ವಿಷಕಾರಿಯಾಗಿರುತ್ತದೆ.
1: ಅದನ್ನ ನೀವು ಮತ್ತೆ ಬೆಳಿಲಿಕ್ಕೆ ಉಪಯೋಗಿಸಬಹುದಲ್ಲ?
0: ಅದನ್ನ ಬೆಳಿಲಿಕ್ಕೆ ಯೂಸ್ ಮಾಡಬಹುದು, ತಿನ್ನಕ್ಕೆ ಅದನ್ನ ಉಪಯೋಗಿಸಕ್ ಆಗೋದಿಲ್ಲ. ಅದರಿಂದ ಅದು ಹಸಿರಂತ ಗೆಡ್ಡೆಗಳಿಗೆ ಮಾರ್ಕೆಟ್ ಅಲ್ಲಿ ಅದು
1: ಧಾರಣೆ. ಈಗ ನೀವು ಬಟಾಟೆನ ಎಷ್ಟು ತಿಂಗಳ ನಂತರ ನಾವು ಅದು ಕೊಯ್ಲು ಮಾಡಬಹುದು, ಕೀಳಬಹುದು?
0: ಈಗ ಕುಫ್ರಿ ಜ್ಯೋತಿ ಇರ್ಬೋದು, ಕುಫ್ರಿ ಹಿಮಾಲಿನ್ ಇರ್ಬೋದು, ಇಂಥ ಕುಫ್ರಿ ಕರಣ್ ಇರ್ಬೋದು, ಇವೆಲ್ಲ 95-100 ದಿನಗಳ ಒಂದು ಬೆಳವಣಿಗೆ ಅವಧಿ ಆಗಿರ್ತದೆ. 100 ದಿನಗಳಲ್ಲಿ ನಾವು ಗೆಡ್ಡೆಗಳನ್ನ ನಾವು ಮಣ್ಣಿನ ಅದ ನೋಡ್ಕೊಂಡು ಮಣ್ಣಿನಲ್ಲಿ ನಾವು ಈ ಕೆಲವು ಸಾಲಿನಿಂದ ನೇಗಿಲಿನ ರೂಪದಲ್ಲೂ ಸಹ ಗೆಡ್ಡೆಗಳನ್ನು ತೆಗಿತಾರೆ, ಇಲ್ಲ ಸನ್ಕೆಯಲ್ಲಿ ಸಹ ಆಗದೆ ನಾವು ಗೆಡ್ಡೆಗಳನ್ನು ಹೊರಗಡೆ ತೆಗಿಬೋದು. ಒಂದು ಏನಂತ ಅಂದ್ರೆ, ನಾವು ಗೆಡ್ಡೆ ತೆಗೆದಂತ ಕಟಾವು ಮಾಡುವಂತ ಸಮಯದಲ್ಲಿ ಗೆಡ್ಡೆಗಳ ಸಿಪ್ಪೆ ಸುಲಿಯಬಾರದು. ನಾವು ಬೆರಳಿನಲ್ಲಿ ಆ ಗೆಡ್ಡೆಗಳನ್ನ ಉಜ್ಜಿದ್ದೇ ಆದಲ್ಲಿ ಯಾವ ಗೆಡ್ಡೆಗಳಲ್ಲಿ ಸಿಪ್ಪೆ ಹೊರಗಡೆ ಬರೋದಿಲ್ಲ, ಆ ಗೆಡ್ಡೆ ಸಂಪೂರ್ಣವಾಗಿ ಕುಯಿಲು ಮಾಡಕ್ಕೆ ಅದವಾಗಿದೆ, ಯೋಗ್ಯವಾಗಿದೆ ಅಂತ ನಾವು ತಿಳ್ಕೊಂಡು ಏನು 95-100 ದಿನಗಳಲ್ಲಿ ನಾವು ಗೆಡ್ಡೆಗಳನ್ನ ಕಟಾವು ಮಾಡಬೇಕಾಗುತ್ತೆ.
1: ಒಂದು ವೇಳೆ ಪ್ರಸಾದ್ ಅವರೇ 95 ದಿನ ದಾಟ ತಪ್ಪ, 3 ತಿಂಗಳಾಗ್ಬಿಡ್ತು, 4 ತಿಂಗಳಾಯ್ತು ಅಂತ ಇಟ್ಕೊಳ್ರಿ, ಅದು ಸರಿನಾ?
0: ನಾವು ಯೂಶ್ವಲಿ ಮ್ಯಾಕ್ಸಿಮಮ್ ಅತಿ ಹೆಚ್ಚು

0: ಅಂದ್ರೆ 100 ರಿಂದ 110 ದಿನಗಳೊಳಗೆ ಆಲೂಗೆಡ್ಡೆಯನ್ನು ನಾವು ಕಟಾವು ಮಾಡಬೇಕಾಗುತ್ತೆ. ಬಹಳ ದಿನ ಇದಾದಾಗ ಊಜಿ ಕಾಟ ಇರುತ್ತೆ, ಗೆಡ್ಡೆ ಕೊರೆಯುವ ಹುಳು ಬಾಧೆಗೆ ತುತ್ತಾಗುತ್ತೆ. ರುಚಿ ಚೇಂಜ್ ಆಗಿದ್ರೆ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಆ ಕೀಟಗಳ ಬಾಧೆ ಗೆಡ್ಡೆ ಕೊರೆಯಂತದ್ದು, ಗೆಡ್ಡೆಯನ್ನ ಸಿಪ್ಪೆನ ತಿನ್ನಂತದ್ದು, ಇದೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಅದು ಮಾರುಕಟ್ಟೆಯಲ್ಲಿ ಗಣನೀಯ ಆಗುತ್ತೆ. ಇದ್ರ ಜೊತೆಗೆ ರೋಗಗಳು ಸಹ, ಏನು ಬೆಳವಣಿಗೆ ಹಂತದಲ್ಲಿ ಹಲವಾರು ರೋಗಗಳು ಸಹ ಆಲೂಗೆಡ್ಡೆಗೆ ಬರ್ತವೆ. ಅದರಲ್ಲಿ ಬಹುಮುಖ್ಯವಾದಂತಹ ರೋಗಗಳು ಅಂದ್ರೆ ಒಂದು ಅಂಗಮಾರಿ ರೋಗ, ಕೊನೆ ಅಂಗಮಾರಿ ರೋಗ, ಮತ್ತೆ ಒಂದು ಬೇಗ ಅಂಗ, ಒಂದು ಅರ್ಲಿ ಬ್ಲೈಟ್ ಮತ್ತೆ ಲೇಟ್ ಬ್ಲೈಟ್ ಅಂತ ಕರಿತೀವಿ. ಕೊನೆ ಅಂಗಮಾರಿ ರೋಗ ಮತ್ತೆ ಇನ್ನೊಂದು ಬೇಗನೆ ಬರುವಂತ ಒಂದು ಅಂಗಮಾರಿ ರೋಗ ಅಂತ ನಾವು ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ನಾವು ಲೇಟ್ ಬ್ಲೈಟ್ ಮತ್ತೆ ಅರ್ಲಿ ಬ್ಲೈಟ್ ಅಂತ ಒಂದು ಬಹುಮುಖ್ಯವಾಗಿ ಶಿಲೀಂಧ್ರದ ಇಂದ ಬರುವಂತ ರೋಗಗಳು ಕಾಣಿಸ್ಕೊತವೆ. ಅವನ್ನಂದ್ರೆ ಯೂಶಲಿ ಈ ಒಂದು ಆಸನ ಭಾಗದಲ್ಲಿ ಈ ಒಂದು ಅಂಗಮಾರಿ ರೋಗದ ಒಂದು ತೀವ್ರತೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಮುಂಗಾರು ಮುನ್ನಲ್ಲಿ ಆಸನ ಭಾಗದಲ್ಲಿ ಆಲೂಗೆಡ್ಡೆ ಬೆಳೆಯುವಂತ ಸಂದರ್ಭದಲ್ಲಿ ಏನು ಅಂಗಮಾರಿ ರೋಗಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಾಗುತ್ತೆ. ಅದು ಯಾವುದು ಅಂತಂದ್ರೆ 18%ಗಿಂತ ಕಡಿಮೆ ಉಷ್ಣಾಂಶ, 95%ಗಿಂತ ಅಧಿಕ ತೇವಾಂಶ, ಮತ್ತೆ 18%ಗಿಂತ ಕಡಿಮೆ ಉಷ್ಣಾಂಶ, ಮೋಡ ಮುಸುಕಿದ ವಾತಾವರಣ, ಜಿನುಗು ಮಳೆ, ಈ ಒಂದು ವಾತಾವರಣ 6-8 ದಿನಗಳ ಕಾಲ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅಂಗಮಾರಿ ರೋಗ ಒಂದು ತೀವ್ರತೆ ಪ್ರಮಾಣದಲ್ಲಿ ಆಸನ ಭಾಗದಲ್ಲಿ ಕಾಣಿಸ್ಕೊತಾ ಇದೆ.
1: ಬಟಾಟೆ ಇಳುವರಿಯಲ್ಲಿ ಪರಿಣಾಮ
0: ಖಂಡಿತ ಖಂಡಿತ. ಈ ಒಂದು ಬಟಾಟೆ ಇಳುವರಿಯಲ್ಲಿ ನಾವು ರೋಗ ನಿರ್ವಹಣೆ ನಿರ್ವಹಿಸಿದೆಯಾದಲ್ಲಿ, ನಾವು ರೋಗ ನಿರ್ವಹಣೆ ನಿರ್ವಹಿಸಲು ನಾವು ವಿಫಲರಾದ್ಯಾದಲ್ಲಿ ಈ ಒಂದು ಆಲೂಗೆಡ್ಡೆಯಲ್ಲಿ ಇಳುವರಿಯಲ್ಲಿ ಗಣನೀಯವಾದ ಇಳಿಕೆ ಕಾಣುತ್ತೆ. ನಾನು ಅವಾಗಲೇ ಹೇಳಿದೆ, ಈ ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾದಂಥ ಸಮಯದಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಏನು 18%ಗಿಂತ ಕಡಿಮೆ ಉಷ್ಣಾಂಶ, 95%ಗಿಂತ ಅಧಿಕ ತೇವಾಂಶ, ಮೋಡ ಮುಸಿದ ವಾತಾವರಣ, ಜಿನುಗು ಮೇಳೆ, 6-8 ದಿನಗಳ ಕಾಲ ಬಂದಂಥ ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಈ ಒಂದು ರೋಗಾಣು ಗಿಡದ ಎಲ್ಲ ಭಾಗವನ್ನು ಆಕ್ರಮಿಸಿಕೊಳ್ಳುತ್ತೆ, ರೋಗದ ಲಕ್ಷಣವನ್ನು ಉಂಟು ಮಾಡ್ತದೆ. ಎಲೆಗಳ ಮೇಲೆ, ಕಾಂಡದ ಮೇಲೆ, ಮತ್ತು ಗೆಡ್ಡೆಲು ಸಹ ಈ ಒಂದು ರೋಗದ ಬಾಧೆ ಉಂಟಾಗಿ ರೋಗ ಗಣನೀಯವಾಗಿ ಇಳುವರಿ ಆಗುತ್ತೆ. ಈ ಒಂದು ರೋಗ ಗೆಡ್ಡೆಯಿಂದನೂ ಸಾರಡುತ್ತೆ, ಮತ್ತು ಗಾಳಿಲೂ ಸಹ ಈ ಒಂದು ರೋಗಾಣು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಗಾಳಿ ಮತ್ತು ಮಳೆಯ ನೀರಿನ ರೂಪದಲ್ಲೂ ಸಹ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ತೋಟದಿಂದ ಇನ್ನೊಂದು ಆಲೂಗೆಡ್ಡೆ ತೋಟಕ್ಕೆ ಹರಡುತ್ತೆ.
1: ಡಾಕ್ಟರ್ ಪ್ರಸಾದ್ ಅವರೇ, ಇವತ್ತು ನಾವು ಬಟಾಟೆ ಅಂದ ತಕ್ಷಣ ಇದು ತುಂಬ ತರಕಾರಿಗಳಲ್ಲೇ ಜಾಸ್ತಿ ಉಪಯೋಗಿಸುವಂಥ ಒಂದು ತರಕಾರಿ. ಕಾರಣ ಯಾಕಂದರೆ ಬಟಾಟೆ ತೊಗೊಂಡೋಗಿಟ್ಟು 1-2-3 ತಿಂಗಳ ತನಕನೂ ನಾವು ಶೇಖರಣೆ ಮಾಡಿ ಇಟ್ಕೋಬೋದು. ಹಾಗಾಗಿ ಈ ಬಟಾಟೆ ಇವತ್ತು ತರಕಾರಿ ಪ್ರಿಯರಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನೊಂದೇನೆಂದರೆ ಇವತ್ತು ನಾನ್ ವೆಜ್ ಬದಲಿಗೆ ನಾವು ಬಟಾಟೆನ ಮೌಲ್ಯವರ್ಧನೆ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಏನಂದರೆ ಫಿಂಗರ್ ಚಿಪ್ಸ್ ಬೇಕು ನನಗೆ, ಬಟಾಟೆ ಚಿಪ್ಸ್ ಬೇಕು ನನಗೆ, ಬಟಾಟೆ ಪಲ್ಯ ಬೇಕು, ಇನ್ನೇನೋ ಬೇಕು. ಇದೆಲ್ಲ ನಾವು ಬಟಾಟೆ ಪಲ್ಯೆಯಿಂದ ಅಥವಾ ಬಟಾಟೆ ಬೇಯಿಸೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಹಾಗಾಗಿ ಮೌಲ್ಯವರ್ಧನೆ ಬಗ್ಗೆ ಸ್ವಲ್ಪ ಹೇಳಿ.
0: ಇದು ಖಂಡಿತ ಹೌದು. ಏಕೆಂದರೆ ಏನು, ಈ ಆಲೂಗೆಡ್ಡೆ ಎಲ್ಲ ವೆಜಿಟೇಬಲ್ಗಳಲ್ಲಿ ಕಿಂಗ್ ಆಫ್ ದಿ ವೆಜಿಟೇಬಲ್ಸ್ ಅಂತ ಸಹ ಕರೀತೇವೆ. ಏಕೆಂದರೆ ಇದು ಬಹಳ ಯಥೇಚ್ಛವಾಗಿ ಒಂದು ಆಹಾರ ಪದ್ಧತಿಯಲ್ಲಿ ಈ ಒಂದು ಆಲೂಗೆಡ್ಡೆಯನ್ನು ನಾವು ದಿನನಿತ್ಯದ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಈ ಒಂದು ಆಲೂಗೆಡ್ಡೆ ಒಂದು ಸೇವನೆ ಭಾಳ ಜಾಸ್ತಿ ಇರುತ್ತೆ. ನಾವು ಕಂಪೇರ್ ಟು ದಕ್ಷಿಣ ಭಾಗಕ್ಕೆ, ಉತ್ತರ ಭಾರತದಲ್ಲಿ ಈ ಒಂದು ಆಲೂಗೆಡ್ಡೆ 90%+ ಈ ಒಂದು ನಮ್ಮ ಈ
1: ದಿನನಿತ್ಯದ
0: ಊಟದಲ್ಲಿ ಈ ಒಂದು ಆಲೂಗೆಡ್ಡೆ ಸೇರಿರ್ತದೆ. ಅದರಲ್ಲಿ ಎಲ್ಲ ಆಲೂಗೆಡ್ಡೆ ಪರೋಟ ಇರ್ಬೋದು, ಆಲೂಗೆಡ್ಡೆ ರೋಟಿ ಇರ್ಬೋದು, ಚಾವಲ್ ಇರ್ಬೋದು, ಆಲೂಗೆಡ್ಡೆ ಇದರಲ್ಲೂ ಸಹ ಒಂದು ಪಲ್ಯ, ಎಲ್ಲದರಲ್ಲೂ ಆಲೂಗೆಡ್ಡೆಯನ್ನು ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ. ಇದ್ರ ಜೊತೆಗೆ ನೀವು ಹೇಳ್ದಂಗೆ ಪ್ರೊಸೆಸಿಂಗ್ ಅಲ್ಲೂ ಸಹ ಈ ಒಂದು ಆಲೂಗೆಡ್ಡೆ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಚಿಪ್ಸ್ ಇರ್ಬೋದು, ಫಿಂಗರ್ ಫ್ರೈಸ್ ಇರ್ಬೋದು, ಫ್ಲೇಕ್ಸ್
1: ಇರ್ಬೋದು, ಬೇರೆ ಬೇರೆ ತರದಲ್ಲಿ ಸಹಾಯಧನ ಕೊಡ್ತಾ ಇದೆ. ಹಾಗಾಗಿ ನಮ್ಮ ರೈತ ಮಕ್ಕಳು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಈ ಒಂದು ಮೌಲ್ಯವರ್ಧನೆ ಅಂದ್ರೆ ಪ್ರೊಸೆಸಿಂಗ್ ಕಡೆನು ಕೂಡ ಲಕ್ಷ ಹಾಕಿ ಇವತ್ತು ತಮ್ಮದೇ ಆದ ಒಂದು ಬದುಕನ್ನು ಕಟ್ಕೊಳ್ಳಕ್ಕೆ ಅವಕಾಶ ಇದೆ.
0: ಇವತ್ತು ನೀವು ಹೇಳಿದ್ರೆ ಖಂಡಿತ ಹೌದು. ಈ ಏನಕ್ಕೆ ಅಂದರೆ ಉತ್ತರ ಭಾರತದಲ್ಲಿ ಆಲೂಗೆಡ್ಡೆ ಪ್ರದೇಶನೂ ಸಹ ಹೆಚ್ಚಾಗಿರುತ್ತೆ, ಅದು ಸೇವನೆಯೂ ಸಹ ಅದ ಆಲೂಗೆಡ್ಡೆನ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಬಟ್ ಕರ್ನಾಟಕದ ಆಲೂಗೆಡ್ಡೆ ಭಾಳ ಬಹುಮುಖ್ಯವಾದಂಥ ಒಂದು ಬೇಡಿಕೆಯಾದಂಥ ಇದು, ಮತ್ತು ಒಂದು ಪ್ರಾಶಸ್ತ್ಯವನ್ನು ಸಹ ಕರ್ನಾಟಕದ ಆಲೂಗೆಡ್ಡೆಗೆ ಇದೆ. ಏನಕ್ಕೆ ಅಂದರೆ ನಾವು ಮುಂಗಾರಿನಲ್ಲಿ ಎಂಟೈರ್ ಉತ್ತರ ಭಾರತದಲ್ಲಿ ಹಿಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೀತಾರೆ. ಮುಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೆಯಂಥ ಕೆಲವೇ ಪ್ರದೇಶಗಳಲ್ಲಿ ಕರ್ನಾಟಕವು ಸಹ ಮುಂಚೂಣಿಯಲ್ಲಿದೆ. ಹಂಗಾಗಿ ಮುಂಗಾರಿನ ಆಲೂಗೆಡ್ಡೆ ಲಭ್ಯತೆ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕ ಆಲೂಗೆಡ್ಡೆಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಈಗೇನು ಹಾಸನ ಮತ್ತು ಚಿಕ್ಕಮಗಳೂರು, ಧಾರವಾಡ, ಬೆಳಗಾಮಲ್ಲಿ ಬೆಳೀತಾ ಇರೋಂಥ ಆಲೂಗೆಡ್ಡೆಗೆ ಭಾಳ ಬೇಡಿಕೆ ಇದೆ. ಯಾಕೆಂದರೆ ಆ ಒಂದು ಮುಂಗಾರಿನಲ್ಲಿ ಉತ್ತರ ಭಾರತದ

0: ಆಲೂಗಡ್ಡೆ ಇರೋದಿಲ್ಲ, ಫ್ರೆಶ್ ಆಲೂಗಡ್ಡೆ. ಹಂಗಾಗಿ ಫ್ರೆಶ್ ಆಲೂಗಡ್ಡೆ ಅಂತ ಒಂದು ಉತ್ಕೃಷ್ಟವಾದಂಥ ಫ್ರೆಶ್ ಆಲೂಗಡ್ಡೆ ನಮ್ಮ ಮುಂಗಾರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಲಭ್ಯ ಇರೋದ್ರಿಂದ ನಮ್ಮ ಆಲೂಗಡ್ಡೆಗೆ ಭಾಳ ಬೇಡಿಕೆನೂ ಸಹ ಇರುತ್ತೆ, ಉತ್ತಮ ಧಾರಣೆನೂ ಸಹ ಇರುತ್ತೆ. ಇದು ಜೊತೆಗೆ ನಾವು ಊಟದ ಆಲೂಗಡ್ಡೆಗೆ ಊಟದ ಜೊತೆಗೆ ನಾವು ಆವಾಗಲೇ ಹೇಳಿದಂಗೆ ನಾವು ಪ್ರೊಸೆಸಿಂಗು ಸಹ ಆಲೂಗಡ್ಡೆಯನ್ನು ಉಪಯೋಗಿಸ್ತಿದ್ವಿ. ಅದರಲ್ಲಿ ಮೊದಲನೇದಾಗಿ ಚಿಪ್ಸ್ಗೆ ನಾವು ಆಲೂಗಡ್ಡೆಯನ್ನು ಇದು ಮಾಡ್ತೀವಿ. ಚಿಪ್ಸ್ಗೆ ತನ್ನದೇ ಕೆಲವು ತಳಿಗಳು ಇದ್ದಾವೆ, ನಾನು ಆವಾಗಲೇ ಹೇಳಿದೆ ಕುಫ್ರಿ ಚಿಪ್ಸೋನ 1, 2, 3 ಅಂತ. ಅದರಲ್ಲಿ ಕುಫ್ರಿ ಚಿಪ್ಸೋನ 3 ಅಂತ ಒಂದು ತಳಿ ಭಾಳ ಬೇಡಿಕೆಯಾದಂಥ ತಳಿ ಈ ಒಂದು ಚಿಪ್ಸ್ಗೆ. ಇದು ಜೊತೆಗೆ ಏನು ಕುಫ್ರಿ ಸೂರ್ಯನು ಸಹ ಒಂದು ಚಿಪ್ಸ್ ಮೇಕಿಂಗ್ಗೆ ಈ ಒಂದು ತಳಿನೂ ಸಹ ಉಪಯೋಗಿಸ್ತಾರೆ. ಮತ್ತು ಈ ಒಂದು ಅಳವಾದ ತನ್ನದೇ ಆದ ಒಂದು ವಿಶಿಷ್ಟ ಗುಣಗಳು ಸಹ ಒಂದು ಚಿಪ್ಸ್ ಮೇಕಿಂಗ್ಗೆ ಬೇಕಾಗುತ್ತೆ. ಅಂದರೆ ದುಂಡಾದಂಥ ಗೆಡ್ಡೆಗಳು ಮತ್ತು ಹೈ ಬಡ್ಡು ಡೀಪ್ ಹೈ ಇರಬಾರ್ದು ಅಂಥ ಗೆಡ್ಡೆಗಳನ್ನು ಇದು ಮಾಡ್ತೇವೆ. ಮತ್ತು ಡ್ರೈ ಮ್ಯಾಟರ್ ಕಂಟೆಂಟು ಸಹ ಜಾಸ್ತಿ ಇರೋಂಥ ಗೆಡ್ಡೆಗಳನ್ನು ಚಿಪ್ಸ್ಗೆ ಸಹ ಯೂಸ್ ಮಾಡ್ತೀವಿ ನಾವು ಈ ಒಂದು ತಳಿಗಳು ಚಿಪ್ಸ್ ಮೇಕಿಂಗ್. ಇದ್ರ ಜೊತೆಗೆ ಇನ್ನೊಂದು ಪ್ರೊಸೆಸಿಂಗ್ ಅಂದರೆ ಇದು ಫಿಂಗರ್ ಫ್ರೈಸ್. ಫಿಂಗರ್ ಫ್ರೈಸ್ಗೆ ಕೆಲವು ತಳಿಗಳು ಸಹ ಇದೆ, ಫ್ರೈಸೋನ ಅಂತ ಕೆಲವು ತಳಿಗಳು ಸಹ ಇದೆ. ಅದು ಸೂಕ್ತವಾದಂಥ ತಳಿ ಈ ಒಂದು ಫಿಂಗರ್ ಫ್ರೈಸ್ಗೆ. ಇದ್ರ ಜೊತೆಗೆ ಫ್ಲೇಕ್ಸ್ ಸಹ, ಆಲೂಗಡ್ಡೆ ಫ್ಲೇಕ್ಸ್ ಸಹ ಅಂತ ಒಂದು ಸಹ ಅದನ್ನು ಸಹ ಉತ್ಪಾದನೆ ಮಾಡ್ತಾರೆ. ಈ ಜೊತೆಗೆ ಆಲೂಗಡ್ಡೆ ಪೌಡ್ರು ಸಹ ಯೂಸ್ ಮಾಡ್ತಾರೆ, ಅದನ್ನು ಡ್ರೈ ಮಾಡಿ ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ಗೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ಫ್ಲೇಕ್ಸ್ ಸಹ ಇವತ್ತು ಒಂದು ಪ್ರೊಸೆಸಿಂಗ್ ಒಂದು ಕುಯಿಲೋತ್ತರ ಒಂದು ಪ್ರೊಸೆಸಿಂಗಲ್ಲಿ ಸಹ ಈ ಒಂದು ಆಲೂಗಡ್ಡೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿದೆ. ಇದಕ್ಕೆ ಹಲವಾರು ಸಹ ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಸಹ ಇದೆ, ಇದನ್ನು ಇದು ಮಾಡ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಪ್ರಸಾದ್ ಪ್ರಿಯಸ್ ಅವರೇ. ಪ್ರಸ್ತುತ ಕಿಂಗ್ ಆಫ್ ವೆಜಿಟೇಬಲ್ ಬಟಾಟೆ ಬೆಳೆ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೆಲವರು ಇರ್ತಾರೆ, ಹಾಗಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಅವರಿಗೆ ಕೊಡಿ.
0: ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಪಿ ಎಸ್ ಅಂತ. ನಾನು ವಿಜ್ಞಾನಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ KVK ಕೋಲಾರ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆ ಈ ಒಂದು ಆಲೂಗಡ್ಡೆ ಒಂದು ಉತ್ಪಾದನಾ ತಾಂತ್ರಿಕತೆ ಅಥವಾ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆ, ಹಲವಾರು ರೋಗಗಳು ಆಲೂಗಡ್ಡೆಯಲ್ಲಿ ಬರ್ತವೆ. ಮೊದಲನೇ ಅಂಗಮಾರಿ ಇರ್ಬೋದು, ಕೊನೆ ಅಂಗಮಾರಿ ರೋಗ ಇರ್ಬೋದು, ಅಥವಾ ಎರ್ವಿನಿಯಾ ಅಂತ ಒಂದು ಮೃದುಕೊಳೆ ರೋಗ ಇರ್ಬೋದು, ಮತ್ತು ರಾಷ್ಟ್ರೋನಿಯ ವಿಲ್ಟ್ ಅಂತ ಏನು ಹೇಳ್ತೀವಿ ಸೊರಗು ರೋಗ ಅದು ಇರ್ಬೋದು, ಹಿಂಗೆ ಮತ್ತು ಹಲವಾರು ರೋಗಗಳು ಸಹ ನಂಜಾಣು ರೋಗಗಳು ಬರ್ತವೆ ಆಲೂಗಡ್ಡೆಗೆ. ಈ ಒಂದು ಸ್ಕ್ಯಾಬ್ ರೋಗಗಳು ಸಹ ಒಂದು ಆಲೂಗಡ್ಡೆಗೆ ಬರ್ತವೆ. ಈ ಎಲ್ಲ ರೋಗ ನಿರ್ವಹಣೆ ಇದ್ರ ಜೊತೆಗೆ ಕೀಟ ಸಮಸ್ಯೆಗಳು ಇದ್ದರೂ ಸಹ ಹಲವಾರು ಕೀಟಗಳು ಸಹ ಈ ಒಂದು ಆಲೂಗಡ್ಡೆಗೆ ಬರ್ತವೆ. ಈ ರೋಗ ಮತ್ತು ಕೀಟಗಳಿಗೆ ಮತ್ತು ಒಂದು ಉತ್ಪಾದನಾ ಆಲೂಗಡ್ಡೆ ಉತ್ಪಾದನಾ ತಾಂತ್ರಿಕತೆಗಳಿಗೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು. ನನ್ನ ಮೊಬೈಲ್ ಸಂಖ್ಯೆ ಇಂತಿದೆ, 9901066669.
1: ಧನ್ಯವಾದ.
0: ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತದೆ, ಇದಕ್ಕೆ ನೀವು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:20:30. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಗೀಗಿ ಪದಗಳನ್ನು ಅಡವಿ ಸುಮಾಪುರ ಗ್ರಾಮದ ಶ್ರೀ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ತಂಡದವರಿಂದ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿತ್ತು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ
1: ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
0: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
1: ನೀವ್ಯಾರು?
2: RBI ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಆತ್ಮೀರೆ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಡವಿ ಸೋಮಾಪುರ ಗ್ರಾಮದ ಶ್ರೀ ಚನ್ನಪ್ಪ ವೀರಪ್ಪ ಅಂಗಡಿ ಹಾಗೂ ತಂಡದವರಿಂದ ಗೀಗಿ ಪದಗಳು ಮೂಡಿಬಂದವು. ಈ ಗೀಗಿ ಪದದೊಂದಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಸ್ಐಆರ್ ಪ್ರಕ್ರಿಯೆ, ನೋಟಿಸು ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತೇಂದ್ರ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ವಾರ್ತೆಗಳ ವಿವರ: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸು ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು ಅಕ್ಟೋಬರ್ 30ರವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಮತ್ತು ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 17 ವರ್ಷಗಳ ಸುದೀರ್ಘ ಮಾತುಕತೆಯ ನಂತರ ಈ ಒಪ್ಪಂದ ಏರ್ಪಟ್ಟಿದ್ದು, ಭಾರತದ ಕೈಗಾರಿಕಾ ಅಭಿವೃದ್ದಿಗೆ ತಂತ್ರಜ್ಞಾನ ವರ್ಗಾವಣೆ, ಸ್ಥಳೀಯ ತಯಾರಿಕೆ ಹಾಗೂ ಕೃತಕ ಬುದ್ದಿಮತ್ತೆ ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಭಾರತವನ್ನು ಕೇವಲ ಗ್ರಾಹಕ ಮಾರುಕಟ್ಟೆಯಾಗಿ ನೋಡದೆ ವಿದೇಶಿ ಸಂಸ್ಥೆಗಳು ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಜಂಟಿ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ ವರ್ಗಾವಣೆಗೆ ಒತ್ತು ನೀಡಬೇಕು ಎಂದು ಅವರು ಪ್ರತಿಪಾದಿಸಿದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ

0: ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ಕೇರಳಂನ ಭವಿಷ್ಯದ ಅಭಿವೃದ್ಧಿಯಲ್ಲಿ ಕಡಲ ಆರ್ಥಿಕತೆ ಅಪಾರ ಸಾಧ್ಯತೆಗಳನ್ನು ಹೊಂದಿದ್ದು ಸಹಕಾರ ಕ್ಷೇತ್ರ, ಮೀನುಗಾರಿಕೆ ಸೇರಿದಂತೆ ಈ ವಿಶಾಲ ವಲಯದ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇರಳಂನ ಕುಂದಾರದಲ್ಲಿ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಎನ್ಸಿಸಿಎಫ್ ಆಯೋಜಿಸಿದ್ದ ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ವನಿತಾ ಶಿ ಮಾರ್ಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಂನಲ್ಲಿ ಎನ್ಸಿಸಿಎಫ್ನ 2,500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಮಾಡಿದ್ರಿ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ದ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19% ಇದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64% ಹೆಚ್ಚಳವಾಗಿರುವುದು ವಿಶೇಷ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನಾಳೆ ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಮುಷ್ಕರಕ್ಕೆ ಮುನ್ನವೇ ಇಂದು ಮತ್ತು ನಾಳೆ ವಾರಾಂತ್ಯದ ರಜೆಗಳು ಬಂದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಹಾಗೂ ಕರೆನ್ಸಿ ಚೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿದೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದಿರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ. ಮಕ್ಕಳಲ್ಲಿ ಕಂಡುಬರುವ ಮಾದಕ ವಸ್ತು ವ್ಯಸನವನ್ನು ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನೋಡದೆ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಹಿತದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಪಟ್ನಾದಲ್ಲಿಂದು ಆಯೋಜಿಸಲಾಗಿದ್ದ ಬಾಲ್ಯವನ್ನು ಮರಳಿ ನೀಡುವುದು, ಮಾದಕ ವಸ್ತು ವ್ಯಸನ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಮರು ಸಂಯೋಜನೆ ಕುರಿತ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರ ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಹಾಗೂ ಮಹಿಳಾ ಎರಡೂ ತಂಡಗಳು ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ಧ 40-44 ಅಂಕಗಳ ಅಂತರದಿಂದ ಜಯಗಳಿಸಿ ಸ್ವರ್ಣ ಪದಕ ಪಡೆದರೆ, ಮಹಿಳಾ ತಂಡ ಕೂಡ ಇರಾನ್ ವನಿತಾ ತಂಡದ ವಿರುದ್ಧ 37-34 ಅಂತರದಲ್ಲಿ ರೋಚಕ ಗೆಲುವು ಸಾಧಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಇಂದು ಭಾರತ ಕಬಡ್ಡಿ, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಸ್ಕ್ವಾಷ್ ಸ್ಪರ್ಧೆಗಳಲ್ಲಿ ಒಟ್ಟು 7 ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಆ ಮೂಲಕ 4 ಚಿನ್ನ, 12 ಬೆಳ್ಳಿ ಹಾಗೂ 14 ಕಂಚಿನ ಪದಕ ಸೇರಿದಂತೆ ಒಟ್ಟು 30 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ವಿಭಾಗದ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ತಜೀಂದರ್ ಪಾಲ್ ಸಿಂಗ್ ತೂರ್ ಬೆಳ್ಳಿ, ಪುರುಷರ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಸಾವನ್ ಬರ್ವಾಲ್ ಬೆಳ್ಳಿ, ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ, ಮಹಿಳಾ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಾಚಿ ಚೌಧರಿ ಕಂಚು ಪದಕ ಗೆದ್ದರು. ಮಿಶ್ರ ಡಬಲ್ಸ್ ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಕಂಚು ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಭಾರತದ ಅನಿಮೇಶ್ ಕುಜೂರ್ ಪುರುಷರ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೆಯ ಟಿಎನ್ ಚೆನ್ಚು ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ.

ಡಬಲ್ಸ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆ ನೋಟಿಸ್ ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತಿನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0. ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ಕಸ್ತೂರಿ ರಂಗನ್ ವರದಿ. ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು. ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ಸ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಮತ್ತು ನೂತನ ಉತ್ಪನ್ನ ಕ್ಯೂಶೀಲ್ಡ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ಡ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿ ಮತ್ತು ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಮತ್ತು 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಅಕ್ಟೋಬರ್ 23ಕ್ಕೆ ಚುನಾವಣೆ ಜರುಗಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಕ್ಟೋಬರ್ 6 ಆಗಿದ್ದು 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶೀಲ್ ಜಿ ನಮೋಶಿ ಮತ್ತು ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲಾಗುವುದು ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೌದ್ಧಿಕ ಸರ್ವೆಗೆ 1 ವರ್ಷ ಕಾಲದ ಅವಕಾಶವನ್ನು ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರುಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಇಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸೌದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ

0: ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನ ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಪ್ರೈಮ್ ಮಿನಿಸ್ಟರ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ. ನಮ್ಗೆಲ್ಲ ವಿಚಾರ ಇದೆ. ನಾವು ಖಂಡಿತ ನಿಯೋಗ ಹೋಗ್ಬೇಕು. ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನ ಬಂದು ಅಧ್ಯಯನ ಮಾಡಿ ನಮ್ಗೆ ಹೆಚ್ಚು ಹೊರೆಯನ್ನ ಅವ್ರು ಕೊಡಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚೆ ಮಾಡಲಾಗಿದ್ದು ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚನೆ ನೀಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ ಅನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು ಒಂದು ವಾರ ಕಾಲದ ಅವಕಾಶವನ್ನು ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮತ್ತು ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಅಭಿಯಂತರರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾಕ್ಟರ್ ಹೆಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
2: ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನನಗೆ ತುಂಬಾನೇ ಆಶ್ಚರ್ಯ ಆಯಿತು. ಯಾಕೆಂದ್ರೆ ನಾನು ನಿವೃತ್ತಿಯಾಗಿ 5 ವರ್ಷ ಆಗಿದೆ. ಇದಕ್ಕೆ ಕಾರಣ ಒಂದ್ ಮಾತ್ರ ಹೇಳಬಲ್ಲೆ, ನನ್ನ MSc ಕ್ಲಾಸ್ಮೇಟ್ ಆಗಿದ್ದವರು, ಅವರು ನನ್ನ ರೆಕಮೆಂಡ್ ಮಾಡಿ ಹಾಕಿದ್ರು, ತಗೊಳ್ಳೇಬೇಕು ಇಷ್ಟೆಲ್ಲ ಮಾಡಿದ್ಯಾ ಅಂತ. ಸಂತೋಷ ಆಯ್ತು ಖಂಡಿತ, ಕೇಂದ್ರ ಸರ್ಕಾರ ಕೊಟ್ಟಿದ್ದಕ್ಕೆ. ನಾವು ಮಾಡಿರೋ ಒಂದು ಅಳಿಲು ಸೇವೆ ದೇಶಕ್ಕಾಗಿ, ಅದನ್ನ ರೆಕಗ್ನೈಸ್ ಮಾಡಿಕೊಟ್ಟಿದಾರಲ್ಲ ಅಂತ ತುಂಬಾ ಸಂತೋಷ ಆಯ್ತು. ಅದಕ್ಕೆ ಎಲ್ಲ ನಮ್ಮ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ಅದಕ್ಕೆ ಕಾರಣರಾದ್ರು ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ನನ್ನ ಕ್ಲಾಸ್ಮೇಟು, ಆಮೇಲೆ ಇನ್ನೊಬ್ರು ಗವರ್ಮೆಂಟ್ ಅಫಿಷಿಯಲ್, ಹಿ ವಾಸ್ ಫಾರ್ಮರ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್.
0: ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ಅವರು, ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನು ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನ ಎಚ್ಚರಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಗತ್ತಿಗೆ ಇಂದು ಭಾರತದ ಮೇಲೆ ಮತ್ತು ಭಾರತದ ನೀತಿ ಹಾಗೂ ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದ ಅವರು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ, ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸೃಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಆಕ್ಟಿವ್ಲಿ ಎಂಗೇಜಿಂಗ್ ಓವರ್ 1.1 ಕ್ರೋರ್ ಸ್ಟೂಡೆಂಟ್ ಅಕ್ರಾಸ್ ಕ್ಲೋಸ್ಲಿ ಅಂಡ್ ಐ ವಿಲ್ ಟೆಲ್ ಯು ಒನ್ ಫಿಗರ್ ಯು ಶುಡ್ ಬಿ ವೆರಿ ಹ್ಯಾಪಿ. ಸ್ಟೂಡೆಂಟ್ಸ್ ವರ್ಕಿಂಗ್ ಥ್ರೂ ದೀಸ್ ಲ್ಯಾಬ್ಸ್ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಮೋರ್ ದನ್ 16 lakh ಇನೋವೇಷನ್ ಪ್ರಾಜೆಕ್ಟ್ಸ್. ಇಟ್ ಈಸ್ ಡನ್ ಇನ್ ಸ್ಕೂಲ್, ಇಟ್ ಈಸ್ ನಾಟ್ ಡನ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಆಫ್ ದಿ ಇಂಡಿಯಾ, ಇಟ್ ಈಸ್ ಡನ್ ಇನ್ ಸ್ಕೂಲ್ಸ್. ಸೊ ವಾಟ್ ಯು ಹ್ಯಾವ್ ಡನ್ ನೌ, ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಥಾಟ್, ದ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ 50,000 ಅಡಿಷನಲ್ ಅಟಲ್ ಥಿಂಕರಿಂಗ್ ಲ್ಯಾಬ್ ಗವರ್ನಿಂಗ್ ದಿ ಸ್ಕೂಲ್ ಓವರ್ ದಿ ನೆಕ್ಸ್ಟ್ 5 years. ಇನ್ ಹೈಯರ್ ಎಜುಕೇಶನ್ ಟು ಮೋರ್ ದನ್ 17,300 ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್. ರಿಸಲ್ಟ್ ಆಫ್ ದಿಸ್ ಈಸ್ IIT ಮದ್ರಾಸ್ HOMO-SEP ರೋಬೋಟಿಕ್ ಸೆಪ್ಟಿಕ್ ಟ್ಯಾಂಕ್ ಕ್ಲೀನರ್ ಇಲೆಕ್ಟ್ರೋ ಲರ್ನಿಂಗ್ ವಿಚ್ ಈಸ್ ಗಿವಿಂಗ್ ವಾಯ್ಸ್ ಟು ದಿ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದಿ ವಾಯ್ಸ್. NIT ವಾರಂಗಲ್ ಯೂನಿವರ್ಸಿಟಿ ಇಂಡಕ್ಷನ್ ಸ್ಟೋವ್ ಫಾರ್ ದಿ ಕಾಪರ್ ಅಂಡ್ ದಿ ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ವೆನ್ ದೇರ್ ವಾಸ್ ಎ ಶಾರ್ಟೇಜ್ ಆಫ್ ಕಾಸ್ಟ್ ಪೀಪಲ್ ವರ್ ಟೇಕಿಂಗ್ ಸೋ ಇಟ್ ವಿಲ್ ಬಟ್ ನೌ ಹ್ಯಾವ್ ಎಲೆಕ್ಟ್ರಿಸಿಟಿ ಬಿಕಾಸ್ ವಿ ಹ್ಯಾವ್ SUV ಅಂಡ್ ಸನ್ ಕೆಪಾಸಿಟಿ ವಿಲ್ ಬಿ ಫಾರ್ ಮೆನಿ ಸೆಂಚುರೀಸ್. ಸೊ ದೇರ್ ವಿಲ್ ಬಿ ಎಲೆಕ್ಟ್ರಿಸಿಟಿ, ದೇರ್ ವಿಲ್ ಬಿ ಎನರ್ಜಿ ಇನ್ ದಟ್.

0: when we generate the power, induction stove, we need a special utensils. That is being done. These are all small things. It may appear very small, but it will solve many common people problem day to day. This is what Prime Minister wants.
1: ಈ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದ್ ರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ
2: developed country by 2047, we need to be the problem solvers with the creativity, with the innovation. And I think Bengaluru, always in India's growth, Bengaluru leads from the front. We have seen the Silicon Valley of India has brought lot of multinational companies here.
1: ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ಗಳು, ಕಾಲೇಜು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಭಾರತದ ಸೌರ ಕ್ರಾಂತಿ ಕುರಿತ ಒಂದು ನೋಟ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
3: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 1,81,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳ ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ. ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 1,81,000 ಮಾತ್ರ ಕಟ್ಟಿದ್ದೀನಿ. ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ ನಿಂದ ಬಹಳ ಅನುಕೂಲ ಆಗ್ತಿದೆ.
1: 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
4: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
1: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸರ್ವೆ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆ ಮತ್ತು ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
5: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತಿ ಎಲೆಕ್ಷನ್ನಿಗೆ ಮಾತ್ರ ಅಂತ ಹೇಳಿದರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ವಿಧಾನಸೌಧದಲ್ಲಿ ತೊಗೊಳ್ಳಿ, ಯಾವುದೇ ಆಫೀಸಲ್ಲಿ ತೊಗೊಳ್ಳಿ, ಅದರಲ್ಲಿ 60-70% ಎಲ್ಲ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದರೆ SIRಲ್ಲಿದ್ದೀವಿ. ಸೊ ಯಾರು ಜನರು ಅರ್ಜಿ ತೊಗೊಂಡು ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನ ಈ ಥರದ ದುರ್ಬಳಕೆ ಮಾಡಿದರೆ, ದುರ್ಬಳಕೆ ಅಂತಲೇ ಅನಿವಾರ್ಯವಾಗಿ ಹೇಳಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಗುತ್ತೆ. ಅಮೆಂಡ್ಮೆಂಟ್ ಆದಷ್ಟು ಬೇಗ ಮಾಡ್ತೀವಿ.
1: ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿ,

0: ಪ್ರಶ್ನೆಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300 ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಈ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8 ಗಂಟೆ. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಗಾಳಿ ಮಾತು ಚಿತ್ರದಿಂದ ಇದ್ದ ಗೀತೆಯನ್ನು.

ಇದುವರೆಗೆ ನಾನಿನ್ನ ಬಿಡಲಾರೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳುತ್ತಿದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಇನ್ನು ಮುಂದೆ ಕೇಳಿ ನೀ ನನ್ನ ಗೆಲ್ಲಲಾರೆ ಚಿತ್ರದಿಂದ ಆಯ್ದ ಗೀತೆಯನ್ನು.

ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆತ್ಮೀಯರೇ, ಈಗ ಸಮಯ ರಾತ್ರಿಯ 8:30. ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಸುಖವಿಂದರ್ ಸಿಂಗ್ ಅವರ ಧ್ವನಿಯಲ್ಲಿ ತೆರೆ ನಾಮ ಚಿತ್ರದಿಂದ ಆಯ್ದ ಗೀತೆಯನ್ನು ಹಾಡಿದವರು ಸುಖವಿಂದರ್ ಸಿಂಗ್.

ಆತ್ಮೀಯರಿ, ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಮೂಡಿ ಬರ್ತಾ ಇದೆ. ಕೊನೆಯದಾಗಿ ಕೇಳಿ ತೇರನ್ ನಾಮ್ ಚಿತ್ರದಿಂದ ಆಯ್ದ ಗೀತೆಯನ್ನು.

ಮೂಡಿಬರುತ್ತಿರುವ ಸ್ವರಗಳು ಹಿಮೇಶ್ ರಶ್ಮಿಯ ಹಾಗೂ ಶ್ರೇಯಾ ಘೋಷಾಲ್. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಿಮೇಶ್ ರಶ್ಮಿಯ. ಚಿತ್ರದ ಹೆಸರು ಆಪ್ಕಾ ಸರೂರ್.

ಆತ್ಮೀಯರೇ, ಈ ಆಪ್ಕ ಸರೂರ್ ಚಿತ್ರದಿಂದ ಆಯ್ದ ಗೀತೆಯೊಂದಿಗೆ ಇಂದಿನ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8:45 ಆಗುತ್ತಲಿದ್ದು, ಮೊದಲಿಗೆ ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

ಇದುವರೆಗೂ ಜೆ ಎಸ್ ಶ್ರೀಕಾಂತ್ ಭಟ್ ಅವರು ಹಾಡಿದ್ದಂತಹ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.

0: ಅಂತ ಕವಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಈ ತಾಳ ಲಯ ಶುದ್ಧವಾದ ಸುಸ್ವರಗಳ ನಡುವೆ ಇದ್ರೆ ನಮ್ಮ ಜೀವನ ನಿಜಕ್ಕೂ ಅರ್ಥಪೂರ್ಣ ಅಂತ ಅನ್ಸ್ಕೋತದ. ಹಂಗಾಗಿ ನಾವೆಲ್ಲರೂ ಈ ಸಂಗೀತದಿಂದ ಆಕರ್ಷಿತರಾದವ್ರಿ. ಎಲ್ಲರಿಗೂ ಕೂಡ ಸಂಗೀತ ಅಂತಂದ್ರೆ ಒಂದು ರೀತಿಯ ಅಪ್ಯಾಯಮಾನವಾದ ಕಲೆ. ಹಂಗಾಗಿ ಸಂಗೀತದ ಸುಸ್ವರಗಳನ್ನ ಅರಸ್ತಾ ತಾಳ ಲಯಗಳ ಒಂದು ಸಮತೋಲನದೊಳಗ ಸಂಗೀತದ ಸ್ವರಗಳನ್ನ ಅರಿಸ್ಕೊಂಡು ಹೋಗ್ಬೇಕು ಅಂತ ಆ ಸ್ವರಗಳಿಂದ ಆಕರ್ಷಿತರಾಗಿ ಆ ಮಾರ್ಗದೊಳಗ ಅಂದ್ರ ಸಂಗೀತದ ಕ್ಷೇತ್ರದೊಳಗ ಸಾಧನೆಯ ದೃಢವಾದ ಹೆಜ್ಜೆಗಳನ್ನ ಇಡ್ತಾ ಮುನ್ನಡೆದಿರುವಂತಹ ಪ್ರತಿಭಾವಂತ ಗಾಯಕಿ ರೇವತಿ ಅನಿಲ್ ಕುಮಾರ್ ಇವತ್ತ ನನ್ನ ಜೊತೆಗಿದ್ದಾರ. ನಮಸ್ಕಾರ ರೇವತಿ.
1: ನಮಸ್ತೆ
0: ರೇವತಿ. ನಮ್ಮ ಯುವ ಶ್ರೋತೃಗಳು ನಿಮ್ಮ ಹಾಡುಗಳನ್ನ ಮಾತುಗಳನ್ನ ಕೇಳಲಿಕ್ಕೆ ಕೂತಾರ. ಈ ಮಾತಿನ ಮಂಟಪಕ್ಕ ಮೊದಲಿಗೆ ನಿಮ್ಮ ಹಾಡಿನ ತೋರಣ ಇದ್ರ ಅದು ಬಹಳ ಭೂಷಣ ಅಂತ ಅನಿಸ್ತದ. ಮಾತು ಆಡೋಣ, ಅದಕ್ಕಿಂತ ಮುಂಚೆ ಒಂದು ಹಾಡು.
1: ರಾಗ್ ಚಾರುಕೇಶಿಯಲ್ಲಿ ನಮ್ಮ ಗುರುಗಳಾದ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರು ಮಾಡಿರೋ ಕಾಂಪೋಸಿಷನ್, ವಾದಿರಾಜರ ಕೃತಿ.

0: ಆಹಾ, ಎಂಥ ಅರ್ಥಪೂರ್ಣವಾದಂತಹ ಸಾಹಿತ್ಯ, ಅದಕ್ಕೆ ಅಷ್ಟೋ ವಿದ್ವತ್ಪೂರ್ಣವಾದ ಸಂಗೀತ ಸಂಯೋಜನೆ, ಅಷ್ಟೇ ಸುಮಧುರವಾದ ಪ್ರಸ್ತುತಿ ರೇವತಿಯವರದು. ರೇವತಿ, ಈಗ ಈ ಹಾಡಿನ ಮೋದದ ನಂತರ ಮಾತಿನ ಆಮೋದ. ಈಗ ಹೇಳ್ರಿ, ನಿಮ್ಗ ಈ ಸಂಗೀತದ ಸೆಳೆತ ಶುರು ಆಗಿದ್ದು ಯಾವಾಗ?
1: ಬೇಸಿಕ್ಲಿ ನನ್ನ ಫ್ಯಾಮಿಲಿ ಒಳಗ ನನ್ನ ಮುತ್ತಜ್ಜ ಅವರು ಕೀರ್ತನಕಾರರಿದ್ರು, ಹಾಗೆ ನಮ್ಮಪ್ಪ ಹಾಡ್ತಿದ್ರು, ನಮ್ಮಮ್ಮನೂ ಹಾಡ್ತಿದ್ರು, ನಮ್ಮ ಅಕ್ಕನೂ ಹಾಡ್ತಾಳೆ. ಸೊ ಹಾಗಾಗಿ ನನ್ನೊಳಗೂ ಇಂಟ್ರೆಸ್ಟ್ ಅದ. ನನ್ನ ವಾತಾವರಣದೊಳಗ ಮ್ಯೂಸಿಕ್ ಇರೋದ್ರಿಂದ ನಂಗೂ ಇಂಟ್ರೆಸ್ಟ್ ಹುಟ್ಟಿತು. ಸೊ ನಾನು 4 ವರ್ಷ ಇದ್ದಾಗ

0: ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸೇವೆ ಮಾಡ್ತಿದ್ದೆ, ಭಕ್ತಿ ಗೀತೆಗಳು ಹಾಡ್ತಿದ್ದೆ ದೇವಿ ಮುಂದೆ, ಹಾಗೆ ರಾಯರ ಮಠಕ್ಕೂ ಹೋಗ್ತಿದ್ದೆ. ಸೊ ಆವಾಗಿಂದ ನನ್ನ ಜರ್ನಿ ಶುರು ಅದ. ನಾನು ಸ್ಲೋಲಿ ಬೇಸಿಕ್ ಟ್ರೈನಿಂಗ್ ನನ್ನ ಶುರು ಆಯಿತು ಶ್ರೀ ಆನಂದ್ ದೇಸಾಯಿ ಅವ್ರ ಹತ್ರ. ಹಾಗೆ ನಾ ಕೋವಿಡ್ನಲ್ಲಿ ಒಂದು ವರ್ಷ ನಾನು ಕೊಲ್ಹಾಪುರದವರು ತುಷಾರ್ ಶಿಂದೆ ಅವ್ರ ಹತ್ರ ಟ್ರೈನಿಂಗ್ ಶುರು ಆಯಿತು. ಆಮೇಲೆ ಬರ್ತಾ ಬರ್ತಾ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಲೈಟ್ ಮ್ಯೂಸಿಕ್ AIR ಆರ್ಟಿಸ್ಟ್ ಎ ಗ್ರೇಡ್ ಆರ್ಟಿಸ್ಟ್ ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರ ಹತ್ರ ನಾನು ಸೇರ್ಕೊಂಡೆ. ನನ್ನ ಅಕ್ಕನೂ ಅವ್ರ ಹತ್ರ ಕಲಿತಿದ್ಲು. ಸೊ ಆಗಿಂದ ನಂದು ಶುರು ಆಯ್ತು. ಅವಾಗ ಅವ್ರ ಬಗ್ಗೆ ಮಾತಾಡೋದು ನಂಗೆ ಬಹಳ ಅದ, ಎಷ್ಟು ಮಾತಾಡಿದ್ರು ಕಡಿಮೆನ.
1: ಸಾಕಷ್ಟು ಕೃತಿಗಳನ್ನ, ಒಳ್ಳೊಳ್ಳೆ ಕೃತಿಗಳನ್ನ, ಆಮೇಲೆ ಬೇರೆ ಬೇರೆ ಭಾವಗೀತೆಗಳನ್ನ ಅವ್ರ ಮುಖಾಂತರ ತಾವು ಕಲ್ತ್ರಿ. ಅಂತೂ ಸಂಗೀತದ ಆಸಕ್ತಿ ಹಿಂಗ ಮುಂದುವರ್ಕೊಂಡು ಬಂತು. ಇದು ಸುಗಮ ಸಂಗೀತದ ಆರಂಭ ಆಯ್ತು. ಸಂಗೀತ ಒಂದ್ ರೀತಿ ಒಳಗ ನಿಮ್ಗ ಮನೆತನದ ಬಳುವಳಿ ಅಂದಂಗಾತು ರೀತಿ. ಆಮೇಲೆ ಶಾಸ್ತ್ರೀಯ ಸಂಗೀತವನ್ನ, ಈ ಶಾಸ್ತ್ರೀಯ ಚೌಕಟ್ಟಿನೊಳಗ ಸ್ವರಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಯಾವಾಗ?
0: ನಂಗೆ 11 ವರ್ಷ ಇದ್ದಾಗಿಂದ ನನ್ನ ಪ್ರಾಪರ್ ಕ್ಲಾಸಿಕಲ್ ಟ್ರೈನಿಂಗ್ ಶುರು ಆಯಿತು. ನಾನು ಯಾವಾಗ ಲೈಟ್ ಮ್ಯೂಸಿಕ್ ಕಲಿತಿದ್ದೆ ಅವಾಗಲೇ ನಂಗೆ ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವರು, ನಂಗೆ ರಾಮಕೃಷ್ಣ ಆಶ್ರಮದಿಂದ ಅವ್ರ ಪರಿಚಯ ಆಯಿತು. ಅವಾಗಿಂದ ಅವ್ರು ಭಾಳ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಾರೆ.
1: ಒಳ್ಳೆ ತಬಲಾ ವಾದಕ ಅವರು?
0: ಹೌದು, ಒಳ್ಳೆ ತಬಲಾ ವಾದಕರು. ಅವರು ರೆಫರ್ ಮಾಡಿದ್ರು ಡಾಕ್ಟರ್ ಶಕ್ತಿ ಪಾಟೀಲ್ ಅವ್ರ ಹತ್ರ. ಸೊ ನಾನು ಅಲ್ಲಿ ಕಲಿಲಿಕ್ಕೆ ಶುರು ಮಾಡಿದ್ದೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ
1: ಶಾಸ್ತ್ರೀಯ ಸಂಗೀತದ ಓಂಕಾರ ಆಗಿದ್ದು ಅಲ್ಲಿ.
0: ಹೌದು, ಪ್ರಾಪರ್ ಆಗಿ. ಯಾಕಂದ್ರೆ ನಾ ಮುಂಚೆನೂ ಕಲಿತಿದ್ದೆ ಬೇಸಿಕ್ ಏನ್ ಒಂದಿಷ್ಟು ರಾಗ, ಬಟ್ ರಾಗ ವಿಸ್ತಾರ ಮತ್ತು ಏನ್ ರಾಗ್ ಡೆವಲಪ್ಮೆಂಟ್ ಇರ್ತದೆ, ಎಸ್ಟಾಬ್ಲಿಷ್ಮೆಂಟ್, ಅವೆಲ್ಲ ನಾನು ಶಕ್ತಿ ಪಾಟೀಲ್ ಅವ್ರ ಹತ್ರನೇ ಕಲಿತೆ. ಅವ್ರು ಭಾಳ ಮೆಟರ್ನಲ್ ಇದಾರೆ, ಎಲ್ಲರಿಗೂ ಭಾಳ ನಮ್ಮ ಫ್ಯಾಮಿಲಿ ಮೆಂಬರ್ ಟೈಪ್ ಟ್ರೀಟ್ ಮಾಡ್ತಾರೆ. ಅವ್ರ ಹತ್ರ ನನ್ನ ಕ್ಲಾಸಿಕಲ್ ಶುರು ಆಯ್ತು.
1: ಪ್ರೀತಿ ಅಂತಃಕರಣ ತುಂಬಿದ ಸುಸ್ವರಗಳನ್ನ ನಿಮ್ಮೊಳಗ ತುಂಬಿಕೊಂಡ್ರಿ. ಹಂಗ ಮುಂದೆ ಶಾಸ್ತ್ರೀಯ ಸಂಗೀತದ ಯಾನ ಕೂಡ ಶುರು ಆಯ್ತು. ಆಮೇಲೆ ಸಾಲಿ ಕಾಲೇಜು ಅಂತಂದ ಮೇಲೆ ಅನೇಕ ಸ್ಪರ್ಧೆಗಳು ಇರ್ತಾವ, ಅಲ್ಲೆಲ್ಲ ಭಾಗವಹಿಸುವಂತಹ ಒಂದು ಅವಕಾಶ ಸಿಗ್ತಾ?
0: ಎಸ್ ಮ್ಯಾಮ್, ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಗಳಿಗೆ ಹೋಗ್ತಿದ್ದೆ. ಇಸ್ಕಾನ್ ಕಾಂಪಿಟೇಷನ್ ಲಾಸ್ಟ್ 3 ಇಯರ್ಸ್ ಇಂದ ನಾನು ಫಸ್ಟ್ ಪ್ರೈಸ್ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನಮ್ ಗುರುಗಳ ಆಶೀರ್ವಾದ, ಪ್ಲಸ್ ಅವರು ಕಲಿಸಿದ ಮೇಲೆ ನಾನು ಹಾಡಿದ್ದು.
1: ಈಗ ರೇವತಿ, ಶಾಸ್ತ್ರೀಯ ಸಂಗೀತ ಒಂದ್ ಕಡೆ ಕಲಿತೀರಿ, ಆಮೇಲೆ ಸುಗಮ ಸಂಗೀತ ಕೂಡ ಕಲಿತೀರಿ. ಈಗ ಅದಕ್ಕೆ ಆದಂತಹ ಅಭ್ಯಾಸದ ಕ್ರಮವನ್ನ ನಾವು ಇಟ್ಕೊಂಡಿರಿ ನೀವು, ಅಂದ್ರ ಇಷ್ಟೊತ್ತು ಶಾಸ್ತ್ರೀಯ ಸಂಗೀತ, ಇಷ್ಟೊತ್ತು ಸುಗಮ ಸಂಗೀತ ಅಂತ ಹಿಂಗ ಇಟ್ಕೊಂಡಿರಾ, ಅಥವಾ ನಿಮ್ಮ ಅಭ್ಯಾಸದ ಕ್ರಮ ಹೆಂಗದ?
0: ಆಕ್ಚುಲಿ ನಾ ಹಿಂಗ ಸಪರೇಟ್ ರಿಯಾಜ್ ಮಾಡ್ತೀನಿ, ಕ್ಲಾಸಿಕಲ್ ಸಪರೇಟ್ ಅಂಡ್ ಲೈಟ್ ಮ್ಯೂಸಿಕ್ ಸಪರೇಟ್. ಮುಂದ್ ಮಾರ್ನಿಂಗ್ 1-2 ಅವರ್ಸ್, ಈವ್ನಿಂಗ್ 1-2 ಅವರ್ಸ್, ಕಾಲೇಜ್ ಮ್ಯಾನೇಜ್ ಮಾಡ್ಕೋತ ಎಷ್ಟಾಗ್ತದೆ ಅಷ್ಟು ಮಾಡ್ತೀನಿ.
1: ಈಗೇನು ಓದ್ಲಿಗತ್ತೀರಿ?
0: ನಾ PUC 1st ಇಯರ್ ಓದ್ಲಿಗತ್ತೀನಿ, ಚಿನ್ಮಯ ಕಾಲೇಜ್ನಲ್ಲಿ ಕಾಮರ್ಸ್.
1: ಈಗ ಮುಂದ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಶಾಸ್ತ್ರೀಯ ಸಂಗೀತದ ತುಣುಕನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡ್ರಲ್ಲ.
0: ನನ್ನ ಗುರುಗಳು ಪಂಡಿತ್ ಅಜಯ್ ಪೋಹನ್ಕರ್ ಸಂಗೀತ ಸಮ್ರಾಟ್ ಅವರು ಒಂದು ಕಲ್ಸಿದ ಒಂದು ಬಂದಿಶ್ ಹಾಡ್ತೀನಿ, ರಾಗ್ಯಮನ್ ಅಲ್ಲದ.

0: ಬಟ್ ಪ್ರಾಪರ್ ಆಗಿ ನಾನು ಶುರು ಮಾಡಿದ್ದು 8th ಸ್ಟ್ಯಾಂಡರ್ಡ್ ಇಂದ, ಮತ್ತೆ ಡಾಕ್ಟರ್ ಶಕ್ತಿ ಪಾಟೀಲ್ ಮೇಡಮ್ ಕಡೆ ನಾನು ಶುರು ಮಾಡಿದ್ದೆ ಅಲ್ಲ. ಅವ್ರು ಭಾಳ ಕೇರಿಂಗ್, ಪ್ಲಸ್ ಯಾವಾಗೂ ಅವೈಲೇಬಲ್ ಇರ್ತಾರೆ ನನ್ನ ಸಲುವಾಗಿ. ಈಗ ರೀಸೆಂಟ್ಲಿ ನನ್ನ 10th ಬೋರ್ಡ್ ಎಕ್ಸಾಮ್ಸ್ ಇದ್ದಾಗೂ ನಂಗೆ ಬೋರ್ಡ್ ಎಕ್ಸಾಮ್ಸ್ ನಂಗೆ ಭಾಳ ಡಿಫಿಕಲ್ಟ್ ಆಗಬಾರ್ದು, ನಂಗೆ ತ್ರಾಸ್ ಆಗಬಾರ್ದು ಅಂತ ಹೇಳಿ ಅವ್ರು ಆನ್ಲೈನ್ ಕ್ಲಾಸ್ ನನ್ನ ಸಲುವಾಗಿ ತೊಗೊಂಡ್ರು. ಅದು ಭಾಳ ದೊಡ್ಡ ವಿಷಯ, ಅಷ್ಟು ದೊಡ್ಡವ್ರು ನನ್ನ ಸಲುವಾಗಿ ಆನ್ಲೈನ್ ಕ್ಲಾಸ್ ತಗೊಳ್ಳೋದು. ಸೊ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹರ್ ಆಸ್ ಮೈ ಗುರು.
1: ಹೌದಾ, ಇಲ್ಲ ಸಂಗೀತ ಕ್ಷೇತ್ರದೊಳಗೆ ಗುರು ಅನ್ನೋಂಥವ್ರು ಬಹಳ ಮುಖ್ಯ ಆಗ್ತಾರೆ. ಅವರ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯೋದು. ನಾವೇನಾದರೂ ಒಂದಿಷ್ಟು ಒಳ್ಳೆಯ ಸುಸ್ವರಗಳನ್ನ ಜನರಿಗೆ ಕೇಳಿಸ್ತೀವಿ ಅಂತಂದ್ರೆ ಅದು ಬಹುಶಃ ಗುರುಗಳ ಆಶೀರ್ವಾದ ಅಂತ ಅನಿಸ್ತದೆ. ಸಂಗೀತ ಕ್ಷೇತ್ರದೊಳಗಾಗಿರ್ಬೋದು, ನೃತ್ಯ ಕ್ಷೇತ್ರದೊಳಗಾಗಿರ್ಬಹುದು, ಗುರುಗಳ ಸ್ಥಾನ ಬಹಳ ಮುಖ್ಯ ಆಗಿರ್ತದೆ. ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಜೀವನದೊಳಗೆ ಎಷ್ಟು ಮುಖ್ಯ ಆಗ್ತಾರೋ ಅಷ್ಟು ಗುರುಗಳು ಮುಖ್ಯ ಆಗ್ತಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ?
0: ಹೌದು, ಆಕ್ಚುಲಿ ಬಿಕಾಸ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ಬೇಕಾ ಬೇಕಾ. ಸೋ ನನ್ನ ಟಾಪಿಕ್ನಾಗ ನನ್ನ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲರೂ ಭಾಳ ನಂಗೆ ಏನು ಬೇಕದ್ ನಂಗೆ ಮಾಡೋದು. ನಂಗೆ ಆ್ಯಕ್ಚುಲಿ ಚಾಯ್ಸ್ ಇತ್ತು, ಅಕಾಡೆಮಿಕ್ಸ್ನಾಗ ಮುಂದೆ ಹೋಗ್ತೀವೋ ಇಲ್ಲ ಸಂಗೀತದಾಗ ಮುಂದೆ ಹೋಗ್ತೀವೋ. ಸೊ ನಾನು ಸಂಗೀತ ನಂಗೆ ಭಾಳ ನಂಗೆ ಇಂಟ್ರೆಸ್ಟ್ ಇದೆ ಮೊದಲಿಂದ. ಸೊ ಐ ಚೋಸ್ ಮ್ಯೂಸಿಕ್ ಆ್ಯಂಡ್ ಪೇರೆಂಟ್ಸು ಸಪೋರ್ಟ್ ಅದ, ಪ್ಲಸ್ ಗುರುಗಳ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್. ಒಳ್ಳೆ ಗುರು ಸಿಗೋದು ಭಾಳ ಇಂಪಾರ್ಟೆಂಟ್. ಸೊ ನನಗೆ ಮೂರೂ ಜನ ಭಾಳ ಒಳ್ಳೆ ಗುರು ಸಿಕ್ಕಾರೆ. ಲೈಟ್ ಮ್ಯೂಸಿಕ್ನಾಗ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಭಾಳ ದೊಡ್ಡ ಕಂಪೋಸರ್, ಪ್ಲಸ್ ಅಷ್ಟೇ ಒಳ್ಳೆ ಟೀಚರ್, ಅಷ್ಟೇ ಒಳ್ಳೆ ಸಿಂಗರ್. ಆ್ಯಂಡ್ ಪಂಡಿತ್ ಅಜಯ್ ಪೋಹನ್ಕರ್ ಅವರು ಭಾಳ ಚೆನ್ನಾಗಿ ನಂಗೆ ಹೇಳ್ಕೊಡ್ತಾರೆ. ಹಿ ಟ್ರೀಟ್ಸ್ ಮೀ ಲೈಕ್ ಐ ಆಮ್ ಹಿಸ್ ಓನ್ ಗ್ರ್ಯಾಂಡ್ ಡಾಟರ್, ವಿಚ್ ಈಸ್ ಅ ವೆರಿ ಬಿಗ್ ಥಿಂಗ್. ಈಸ್ ಅ ವರ್ಲ್ಡ್ ರೆನೌಂಡ್ ಆರ್ಟಿಸ್ಟ್ ಆ್ಯಂಡ್ ಭಾಳ ಖುಷಿ ಆಗ್ತದೆ, ಐ ವೆರಿ ಗ್ರೇಟ್ಫುಲ್. ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವ್ರ ಜೊತೆಗೆ ಶ್ರೀ ಚಿದಂಬರ್ ಜೋಶಿ ಅವರು ಹಾರ್ಮೋನಿಯಂ ವಾದಕರು, ಅವ್ರು ಯಾವಾಗೂ ಸಪೋರ್ಟ್ ಮಾಡ್ಕೊಂತಿದ್ದಾರೆ. ಎವ್ರಿ ಸ್ಟೆಪ್ ಅವ್ರ ಗೈಡೆನ್ಸ್ ಇತ್ತೇ ಇತ್ತು. ಪ್ರತಿ ಯಾವ ಕಾಂಪಿಟೇಷನ್ ಇರಲಿ, ಯಾವುದೇ ಪರ್ಫಾರ್ಮೆನ್ಸ್ ಇರಲಿ, ಚಿದು ಅಣ್ಣ ಯಾವಾಗೂ ನನಗೆ ಸಪೋರ್ಟ್ ಮಾಡ್ಕೊತ ಬಂದಾರೆ, ಗೈಡ್ ಮಾಡ್ಕೊತ ಬಂದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್.
1: ಈಗಾಗಲೇ ಸಾಕಷ್ಟು ಕಡೆ ತಾವು ದೊಡ್ಡ ದೊಡ್ಡ ವೇದಿಕೆಗಳೊಳಗೆ ಪ್ರದರ್ಶನ ನೀಡಿರಿ, ಹಾಡುಗಳನ್ನು ಹಾಡಿರಿ, ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೂಡ ಪ್ರಸ್ತುತಪಡಿಸಿರಿ. ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಪಂಡಿತ್ ಅಜಯ್ ಪೋಹಣ್ಕರ್ ಅವರದು ಬಹಳ ದೊಡ್ಡ ಹೆಸರು. ಸಂಗೀತ ಸಾಮ್ರಾಟ್ ಪಂಡಿತ್ ಅಜಯ್ ಪೋಹಣ್ಕರ್ ಅವರ ಮಾರ್ಗದರ್ಶನದೊಳಗ ಶಾಸ್ತ್ರೀಯ ಸಂಗೀತ ಕಲಿಯುವಂತಹ ಭಾಗ್ಯವನ್ನ ಹೆಂಗ್ ಪಡ್ಕೊಂಡ್ರಿರ್ತಿ?
0: ಆಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕಾನ್ಸರ್ಟ್ ಪದ್ಮವಿಭೂಷಣ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವ್ರ ಮನ್ಯಾಗ ಆಗಿತ್ತು. ಸೊ ಅಲ್ಲಿ ರೆಕಾರ್ಡಿಂಗ್ ನಮ್ ಹುಬ್ಳಿ ಧಾರವಾಡಿನ ಖ್ಯಾತ ಆರ್ಗನೈಸರ್ ಮತ್ತು ನನ್ನ ಮೆಂಟರ್ ಶ್ರೀ ವಿನಯ ನಾಯಕ್ ಸರ್, ಅವರು ಅಜಯ್ ಪೋಹಣ್ಕರ್ ಅವರಿಗೆ ನನ್ನ ರೆಕಾರ್ಡಿಂಗ್ ಕಳ್ಸಿದ್ರು. ಆ ರೆಕಾರ್ಡಿಂಗ್ ಕೇಳಿ ಅವ್ರಂದ್ರು, ಐ ಸಿ ದ ಪೊಟೆನ್ಶಿಯಲ್, ಈಗ ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ತಾವಾಗೆ ಅಂದ್ರು.
1: ಎಂಥ ಸೌಭಾಗ್ಯ ನೋಡ್ರಿ.
0: ಹೌದು, ನನ್ನ ಪೂರ್ವಜನ್ಮದ ಪುಣ್ಯ ಆಗಿರ್ಬೇಕ್ರಿ ಮ್ಯಾಮ್.
1: ಯಾಕಂದ್ರೆ ಸಂಗೀತ ಕ್ಷೇತ್ರದೊಳಗ ಗುರುಗಳನ್ನೋದು ಬಹಳ ಮಹತ್ವದ ಸಂಗತಿ. ನಾನು ಹಿಂಗ ಕಲಿಬೇಕು ಹಂಗ ಕಲಿಬೇಕು ಅಂತ ಏನೇನೋ ಆಸೆ ಪಟ್ಟಿರ್ತೀವಿ, ಆದ್ರೆ ಅದಕ್ಕೆ ತಕ್ಕದಾದಂತಹ ಮಾರ್ಗದರ್ಶನ ಮಾಡುವ ಗುರುಗಳು ನಮಗೆ ಸಿಕ್ಕಾಗ, ಆಹಾ, ಅದ್ರ ಜೊತೆಗೆ ನಿಮ್ಮದೊಂದು ಸಾಧನೆಯ ಹೆಜ್ಜೆ ಇದ್ದಾಗ ನಿಜಕ್ಕೂ ಒಂದ್ ಸ್ವಲ್ಪ ಆದ್ರೂ ಸಾಧಿಸಬಹುದು ಅನ್ನುವಂಥದ್ದು. ಯಾಕಂದ್ರೆ ಸಂಗೀತ ಎಷ್ಟು ಮಾಡಿದ್ರು ಕಡಿಮೆನ. ಹಂಗ ಅಂತದ್ರೊಳಗನೆ ಈ ಕಡೆ ನೀವು ಕಾಮರ್ಸ್ ಓದ್ತಾ ಇದ್ದೀರಿ, ಈ ಕಡೆ ಸಂಗೀತವನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕತ್ತೀರಿ. ಈ ತರ ಒಂದು ಸಮತೋಲನವನ್ನ ಕಾಯ್ಕೊಂಡು ಹೋಗ್ಬೇಕು ಅಂತಂದ್ರ ಯಾವ ರೀತಿಯ ಅಭ್ಯಾಸವನ್ನ ಮಾಡ್ಬೇಕು ಅಂತೀರಿ?
0: ನಾನು ಅಕಾಡೆಮಿಕ್ಸ್ ಪ್ಲಸ್ ಮ್ಯೂಸಿಕ್ ಎರಡೂ ಮ್ಯಾನೇಜ್ ಮಾಡ್ತೀನಿ ರೀ ಮ್ಯಾಮ್. ಅಟೆಂಡೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ ರಿಯಾಜ್ ಮತ್ತು,
1: ಯಾಕಂದ್ರೆ ಬೇರೆ ಬೇರೆ ಕಡೆ ನೀವು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದೆ, ಸ್ಪರ್ಧೆಗಳಿಗೆ ಹೋಗ್ಬೇಕಾಗ್ತದೆ.
0: ಮ್ಯೂಸಿಕ್ ಸಲುವಾಗಿ ಸ್ವಲ್ಪ ಅಟೆಂಡೆನ್ಸ್ ಕಡಿಮೆ ಇರ್ತದೆ, ಬಟ್ ಐ ಸ್ಟಿಲ್ ಮೇಕ್ ಇಟ್ ಅಪ್ ಟಿಲ್ ಎಕ್ಸಾಮ್ಸ್. ಮ್ಯಾನೇಜ್ ಅಂತೂ ಮಾಡ್ಲಿಕ್ಕತ್ತೇನೆ ಸದ್ಯ. ಸೊ ನಡೆದದ
1: ಸಂಗೀತದೊಳಗ ಏನ್ ಮಾಡ್ಬೇಕು ಅಂತ ಆಸೆ ಅದ ರೇವತಿ ಅವರಿಗೆ?
0: ನಂಗ ಪರ್ಫಾರ್ಮರ್ ಆಗುದದ ಫುಲ್ ಟೈಮ್ ಅಂಡ್ ತಯಾರಿ ಒಳಗಿದ್ದೇನೆ.
1: ಆ ನಿಟ್ಟಿನೊಳಗ ಸಾಕಷ್ಟು ಪ್ರಯತ್ನ ನಡೆದದ.
0: ಹೌದು ಮ್ಯಾಮ್.
1: ಇಷ್ಟೆಲ್ಲ ಹಾಡ್ತೀರಿ ರೇವತಿ, ನಿಮ್ಗೆ ಪ್ರಶಸ್ತಿಗಳು ಕೂಡ ಬಂದಿರಬಹುದಲ್ಲ?
0: ಹೌದು ಮ್ಯಾಮ್. 2024 ನಲ್ಲಿ ಕರ್ನಾಟಕ ಗವರ್ಮೆಂಟ್ ಇಂದ ಬಾಲ ಧೀಮಂತ ಪ್ರಶಸ್ತಿ ಅಂತ ನನಗೆ ಕೊಟ್ರು.
1: ಅನೇಕ ಪ್ರತಿಷ್ಠಿತ ವೇದಿಕೆಗಳೊಳಗ ನೀವು ಪ್ರಸ್ತುತಪಡಿಸುವಂತಹ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬಂದದ. ಎಲ್ಲೆಲ್ಲೇ ತಾವು ಪ್ರಸ್ತುತಪಡಿಸಿರಿ? ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಸುಗಮ ಸಂಗೀತ ಆಗಿರಬಹುದು, ದಾಸವಾಣಿ ಆಗಿರಬಹುದು.
0: ನಾನು ಶುರು ಮಾಡಿದ್ದು ರಾಮಕೃಷ್ಣ ಆಶ್ರಮದೊಳಗೆ ಹುಬ್ಳಿ ವಿವೇಕಾನಂದ ಆಶ್ರಮ, ಮತ್ತೆ ಪರಿಮಳ ಮಾರ್ಗ ರಾಯರ್ ಮಠ, ಭವಾನಿನಗರ್ ರಾಯರ್ ಮಠ, ಶಕ್ತಿ ಹುಬ್ಬಳ್ಳಿ ಶಕ್ತಿ ಕಾಲನಿ ರಾಯರ್ ಮಠ ಹುಬ್ಬಳ್ಳಿ, ಮತ್ತು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲೂ ನಂದು ಆಗ್ಯದ. ಸವಾಯ್ ಗಂಧರ್ವದಲ್ಲಿ ನಡೆಯೋ ಯುವ ಸಂಗೀತೋತ್ಸವ, ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದ ಎಲ್ಲ ಯೂತ್ ಫೆಸ್ಟಿವಲ್ ಅದೆಲ್ಲ ಅದರೊಳಗೂ ನಾ ಭಾಗವಹಿಸಿನಿ.
1: ಅನೇಕ ಕಡೆ ಪ್ರದರ್ಶನ ನೀಡಿದಂತಹ ಒಂದು ತೃಪ್ತಿ ಅದ. ರೇವತಿ ಅವರ ಹಾಡನ್ನು ಕೇಳಿದಾಗ ಜನ ಏನಂತಾರ?
0: ನಾನು ರೀಸೆಂಟ್ಲಿ ಕೇಳಿದ್ದು ಮಂದಿ ರಿಲ್ಯಾಕ್ಸೇಷನ್ ಅನ್ನಿಸ್ತದೆ ಅಂತಂದಾರ. ಈಗಿನ್ನೂ ನನ್ನ ಜರ್ನಿನಾಗಿದ್ದೆ, ನೀ ಐ ಆಮ್ ಸ್ಟಿಲ್ ಲರ್ನಿಂಗ್, ಪ್ಲಸ್ ಅವ ಮೈನಸ್ ಅವ

0: ಇವತ್ತಿಗೂ ಕೂಡ ನಿಮ್ಮ ಗಾಯನವನ್ನ, ನಿಮ್ಮ ಹಾಡನ್ನ ಕೇಳಿದಾಗ, ಜನ ನಿಮ್ಗೆ ಬೆನ್ನು ತಟ್ಟಿದಾಗ ಏನೋ ಒಂದು ರೀತಿಯ ಪ್ರೋತ್ಸಾಹ ದೊರೆತಂಗ ಆಗ್ತದ, ಇನ್ನಷ್ಟು ಮಾಡಬೇಕು ಮಾಡಬೇಕು ಅನ್ನೋ ಹುರುಪು ಬರ್ತದ ಅಲ್ಲಿನ ರೇವತಿ.
1: ಹೌದು ಮ್ಯಾಮ್, ಎನ್ಕರೇಜ್ಮೆಂಟ್ ಅಂತೂ ಸಿಕ್ಕ ಸಿಗ್ತದೆ. ಆ್ಯಂಡ್ ಇಂಥವ್ರು ನಮ್ಮ ಸುತ್ತಮುತ್ತಲು ಇದ್ದಾಗ ಇನ್ನೂ ಜಾಸ್ತಿ ರಿಯಾಜ್ ಮಾಡಬೇಕು, ಇನ್ನೂ ಗುರುಗಳ ಕಡೆ ತಾಲೀಮ್ ಬೇಕು ಅಂತ ಅನಿಸ್ತದೆ.
0: ಈಗ ಸಂಗೀತದೊಳಗೆ ಸಾಕಷ್ಟು ಬೇರೆ ಬೇರೆ ಪ್ರಕಾರಗಳು, ಈಗಾಗಲೇ ದಾಸವಾಣಿಯನ್ನು ನಮ್ಮ ಮುಂದೆ ಇಟ್ರಿ, ಶಾಸ್ತ್ರೀಯ ಸಂಗೀತವನ್ನು ಹಾಡಿ ತೋರಿಸಿದ್ರಿ, ಮತ್ತು ಯಾವ್ಯಾವ ಪ್ರಕಾರದ ಗೀತೆಗಳನ್ನು ಅಥವಾ ಯಾವ್ಯಾವ ಪ್ರಕಾರದ ಸಂಗೀತದಲ್ಲಿ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ?
1: ನಾನು ಭಕ್ತಿಗೀತೆ, ಭಾವಗೀತೆ, ಗಝಲ್, ಕ್ಲಾಸಿಕಲ್ ನಡೆದಿದೆ, ಪ್ಲಸ್ ಠುಮ್ರಿ ಸ್ಲೋಲಿ ಶುರು ಮಾಡ್ಲಿಕತ್ತೇನೆ. ಠುಮ್ರಿ ಇಸ್ ವೆರಿ
0: ಲಘು ಶಾಸ್ತ್ರೀಯ ಸಂಗೀತ.
1: ಹೌದು,
0: ಬಹಳ ಖುಷಿ. ಮೊದಲಿಗೆ ಒಂದು ಗಝಲ್ ತೋರಿಸ್ರಲ್ಲ ನಮ್ಮ ಶ್ರೋತೃಗಳಿಗೆ, ಹೆಂಗ್ ಹಾಡ್ತೀರಿ ಅಂತ.
1: ಫೇಮಸ್ ಕಾಂಪೋಸಿಷನ್ ಆಶಾ ಭೋಸ್ಲೆ ಅವ್ರದ್ದು.

0: ಗಜಲ್ ಕ್ಷೇತ್ರದ ಒಂದು ಬಹಳ ಜನಪ್ರಿಯವಾದಂತಹ ಹಾಡನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸಿದ್ರಿ. ಬಹಳ ಖುಷಿ ಆಯ್ತು. ನಿಮ್ಗ ಬಹಳ ಖುಷಿ ಕೊಡುವಂತಹ ಗಾಯಕರು ಯಾರು?
1: ನಾನು ಆಕ್ಚುಲಿ ಬಹಳ ಹಳೊಬ್ಬರದು ರೆಕಾರ್ಡಿಂಗ್ಸ್ ಕೇಳ್ತೀನಿ. ಫಸ್ಟ್ಲಿ ನನ್ನ ಗುರುಗಳು ಪಂಡಿತ್ ಅಜಯ್ ಭುವನ್ಕರ್ ಅವ್ರದ್ದು ಬಹಳ ಸೇರ್ತದ, ಉಸ್ತಾದ್ ರಾಶಿದ್ ಖಾನ್ ಅವ್ರದ್ದು, ಉಸ್ತಾದ್ ಸಲಾಮತ್ ಅಲಿ ಖಾನ್, ನಜಾಮತ್ ಅಲಿ ಖಾನ್, ಪಂಡಿತ್ ಜಗದೀಶ್ ಪ್ರಸಾದ್ ಅವ್ರದ್ದು ಬಹಳ ಸೇರ್ತದ ಪಟಿಯಾಲ ಘರಾನ, ಪಂಡಿತ್ ಅಜಯ್ ಚಕ್ರವರ್ತಿ ಅವ್ರದ್ದು ಸೇರ್ತದ, ಆಮೇಲೆ ನಮ್ಮ ಹುಬ್ಳಿ ಧಾರವಾಡದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವ್ರದ್ದಂತೂ ಆಲ್ ಟೈಮ್ ಫೇವ್ರೇಟ್. ನಾ ಅವ್ರದ್ದು ಕೇಳ್ಕೊಂತ ನನ್ನ ಆಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕೇಳಿದ್ದೆ ಅವ್ರದ್ದು ಲೈವ್ ನಾ ಕೇಳಿದ್ದು ಚಿಕ್ಕವಳಿದ್ದಾಗ, ಅವಾಗಿಂದ ನಂಗೆ ಬಹಳ ಸೇರ್ತದೆ.
0: ತಾವು ಅನೇಕ ಕಾರ್ಯಕ್ರಮಗಳಿಗೆ ಕೇಳಲಿಕ್ಕೆ ಕೂಡ ಹೋಗ್ತೀರಿ, ಯಾಕಂದ್ರೆ ಕೇಳುವಿಕೆಯಿಂದ ಕೂಡ ಬಹಳ ಕಲಿಯಬಹುದು ಅಂತ ಹೇಳ್ತಾರ ಸಂಗೀತಗಾರರು. ಈ ನಿಟ್ಟಿನೊಳಗ ನೀವು ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಹೋಗಿರ್ತೀರಿ?
1: ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮ ನನ್ಗೆ
0: ತಪ್ಪಿಸ್ಕೊಳಂಗಿಲ್ರಿ,
1: ಬಿಕಾಸ್ ಹುಬ್ಳಿ ಧಾರವಾಡನಾಗ ಬಹಳ ಚಲೋ ಚಲೋ ಆರ್ಟಿಸ್ಟ್ ಬೇರೆ ಕಡೆಯಿಂದ ಎಲ್ಲಾ ಇಂದ ಸ್ಟೇಟ್ಸ್ ಇಂದನೂ ಬರ್ತಾರೆ, ಕರ್ನಾಟಕದ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದನೂ ಬರ್ತಾರೆ, ಬಹಳ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಸ್ ಬರ್ತಾರೆ. ಆಮೇಲೆ ನಾ ಜೂನಿಯರ್ ಅದೇನಿ, ಎಲ್ಲಾರ್ದು ಕೇಳ್ಬೇಕು, ಸೊ ಎಲ್ಲಾರ್ದು ಕೇಳ್ತೇನೆ.
0: ಆಮೇಲೆ ಠುಮ್ರಿ ಗಾಯನ ಅನ್ನೋದು ಬೇರೆ ರೀತಿಯ ಆನಂದವನ್ನೇ ಕೊಡುವಂತಹದ್ದು. ಶಾಸ್ತ್ರೀಯ ಸಂಗೀತ ಒಂದು ಕಡೆ, ಈ ಕಡೆ ಸುಗಮ ಸಂಗೀತ ಇನ್ನೊಂದು ಕಡೆ, ಅದರಂಗನ ಆದ್ರೂ ಕೂಡ ಅದ್ರ ಮಧ್ಯೆ ಇರುವಂತಹದ್ದು ಠುಮ್ರಿ ಗಾಯನ. ಇವೆರಡನ್ನೂ ಸೇರಿಸಿ ವ್ಯಕ್ತಪಡಿಸೋದು ಅದು ಠುಮ್ರಿ ಗಾಯನ. ಅದನ್ನು ಕೂಡ ಕೇಳಬೇಕಂತ ಆಸೆ ಇದೆ ರೇವತಿ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಅಜಯ್ ಪುಹನ್ಕರ್ ಅವ್ರದ್ದೇ ಒಂದು ಠುಮ್ರಿ ಹಾಡ್ಲಿಕ್ಕೆ ಪ್ರಯತ್ನಿಸ್ತೀನಿ.

0: ಬಹಳ ಚಂದ. ಅದರೊಳಗೂ ಪಂಡಿತ್ ಅಜಯ್ ಪೋಹಣ್ಕರ್ ಅವರು ಹಾಡುವಂತಹ ಅನೇಕ ಬೇರೆ ಬೇರೆ ರಾಗದ ಠುಮರಿಗಳನ್ನ ಕೇಳಿದಾಗ ಆಹಾ, ಅವರ್ಣನೀಯ ಆನಂದ ಅದು. ಮತ್ತ ಬೇರೆ ಬೇರೆ ಸಂಗೀತಗಾರರ ಗಾಯನವನ್ನ ನೀವು ಕೇಳ್ತಾ ಇರ್ತೀರಿ.
1: ಹೌದು ಮ್ಯಾಮ್,
0: ಅದು ಕೊಡುವಂತಹ ಆನಂದನೇ ಬೇರೆ, ಆಮೇಲೆ ನಿಮ್ಗೆ ಕಲೀಲಿಕ್ಕೆ ಕೂಡ ಬಹಳ ಸಿಗ್ತದ ಅದರಿಂದ.
1: ಹೌದು ಮ್ಯಾಮ್, ಪ್ರತಿಯೊಬ್ಬರ ಸ್ಟೈಲ್ ಬೇರೆನ ಇರ್ತದ, ಅಂಡ್ ಆ ಸ್ಟೈಲಿಂದ ನಮಗ್ ಬಹಳ ಕಲ್ಕೊಳಕ್ ಬಹಳ ಸಿಗ್ತದ. ನಮ್ ಘರಾನ ಅಲ್ಲ ಅಂದ್ರೂ ಬೇರೆ ಘರಾನಾಯಿಂದ ಬಹಳ ಕಲಿಯಕ್ ಸಿಗ್ತದ. ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಸ್ಟ್ ಬೇರೆನ ಟೆಂಪರಮೆಂಟ್ ಇರ್ತದ, ಅವ್ರು ಹೆಂಗ್ ಹಾಡ್ತಾರ ಅದನ್ನ ಕೇಳ್ಕೊಂಡು ನಾವು ನಮ್ಗೇನ್ ಸೂಟ್ ಆಗ್ತದ ನಾವು ತಗೊಂಡು ನಮ್ ಗಾಯಕಿನಾಗ ಸೇರ್ಕೊಂಡ್ರೆ ಅದು ಬೇರೆನ ಬ್ಯೂಟಿ.
0: ಮತ್ತೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಅದು ಸಂಗೀತದ ತವರು ಅಂತ ಹೇಳ್ತೀವಿ. ಎಷ್ಟು ದೊಡ್ಡ ದೊಡ್ಡ ಸಂಗೀತಗಾರರನ್ನ ಈ ಪ್ರಪಂಚಕ್ಕೆ ನೀಡಿದಂತಹ ನೆಲ ಇದು. ಹುಬ್ಬಳ್ಳಿ ಧಾರವಾಡದ ಸಂಗೀತದ ಬಗ್ಗೆ ಏನ್ ಹೇಳ್ತೀರಿ ರೇವತಿ?
1: ಈ ಮಣ್ಣಿನಿಂದ ಬಹಳ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬೆಳೆದಾರ. ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವ್ರದ್ದು ಗಾಯಕಿ ಎಷ್ಟು ಇಂಪ್ಯಾಕ್ಟ್ಫುಲ್ ಅದ, ಪ್ರತಿಯೊಬ್ರು ಕೇಳಿದವ್ರು ಅವ್ರ ಫ್ಯಾನ್ ಆಗೋದು ಖಂಡಿತ. ಅವ್ರದ್ದು ಲೈಟ್ ಮ್ಯೂಸಿಕ್ ಆಗ್ಲಿ, ಅವ್ರು ಏನೇ ಹಾಡಿದ್ರು ಬಹಳ ಚಂದ ಹಾಡ್ತಿದ್ರು. ಅವ್ರು ನೋಡ್ಲಿಕ್ಕೆ ನಂಗೆ ಲೈವ್ ಸಿಗ್ಲಿಲ್ಲ, ಬಟ್ ಸ್ಟಿಲ್ ಅವ್ರ ರೆಕಾರ್ಡಿಂಗ್ಸ್ ಅದು ಕೇಳಿ ಇನ್ನೂ ಅದಷ್ಟು ಇಂಪ್ಯಾಕ್ಟ್ಫುಲ್ ಅದ, ಕಲಿಯೋದು ಬಹಳ ಅದ ಅವ್ರ ಕಡೆಯಿಂದ.
0: ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು, ಅವರು ಕೂಡ ಹುಬ್ಬಳ್ಳಿ ಧಾರವಾಡದ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಿದವರು. ಪಂಡಿತ್ ಬಸವರಾಜ್ ರಾಜ್ಗುರು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬೇರೆ ಬೇರೆ ಘರಾಣೆ ಆದ್ರೂ ಕೂಡ ಅದ್ರೊಳಗಿರುವಂತಹ ಒಂದು ಆನಂದ ಏನದಲ್ಲ, ಅದು ಸಂತಸ ಅನ್ನೋದು ಬಹಳ ಅಪೂರ್ವವಾದದ್ದು.
1: ಹೌದು ಮ್ಯಾಮ್.
0: ಹಂಗಾಗಿ ಹುಬ್ಬಳ್ಳಿ ಧಾರವಾಡ ಈಗ ಕೂಡ ನಿಮ್ಮಂತಹ ಪ್ರತಿಭಾವಂತರು ಉದಯೋನ್ಮುಖ ಕಲಾವಿದರು ಬೆಳಿಲಿಕತ್ತೀರಿ. ಹಂಗಾನ ಹುಬ್ಬಳ್ಳಿ ಧಾರವಾಡದ ಸಂಗೀತಕ್ಕೆ ಕೊಡುಗೆ ಸಿಗ್ತಾನ. ಅದ ಕಾರ್ಯಕ್ರಮ ಮುಕ್ತಾಯ ಮಾಡೋ ಮುನ್ನ ಒಂದು ಭಾವಗೀತೆಯನ್ನ ಕೇಳ್ಬಿಡೋಣಲ್ಲ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರದೇ ಒಂದು ಕಂಪೋಸಿಷನ್ ಹಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ.
0: ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಹಾಡ್ತೀನಿ ಅಂತಂದ್ರೆ, ಅವರ ಕೆಲವು ಗೀತೆಗಳಂತೂ ರಾಜ್ಯದ ತುಂಬಾ ಜನಪ್ರಿಯ ಆಗ್ಯಾವ. ಬಹಳ ವಿಶಿಷ್ಟವಾದ ಸಂಗೀತ ಸಂಯೋಜನೆ ಅವ್ರದ್ದು, ಆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಅವರು ಎಷ್ಟು ಗ್ರೇಟ್ ಮ್ಯೂಸಿಷಿಯನ್ ಇದ್ದಾರೆ, ಅಷ್ಟೇ ಗ್ರೇಟ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಬಹಳ ಹಂಬಲ್ ಇದ್ದಾರೆ. ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅವ್ರ ಕಡೆ ಕಲೀಲಿಗತ್ತೇನಿ. ನಂಗೆ ಏನೂ ಬರ್ತಿರ್ಲಿಲ್ಲ ಅಂದ್ರೂ ಅವ್ರು ಇಷ್ಟು ಪೇಷೆಂಟ್ಲಿ ನಂಗೆ ಕೂತ್ ಕಳ್ಸಿದ್ರು. ಅವ್ರು ಅಷ್ಟು ದೊಡ್ಡ ಕಲಾವಿದರು, ಗಾಯಕರು, ಕಂಪೋಸರ್, ಬಟ್ ಸ್ಟಿಲ್ ನಾನು ಚಿಕ್ಕವಳಾದ್ರೂ ನಂಗೆ ಪ್ರತಿಯೊಂದು ಹಾಡಿನ ಮೀನಿಂಗ್ ಹೇಳ್ತಿದ್ರು, ಸೊ ದಾಟ್ ಫೀಲ್ ಕರೆಕ್ಟ್ ಆಗಿ ಬರಲಿ ಹಾಡುವಾಗ ಅಂತ ಹೇಳಿ ಪ್ರತಿಯೊಬ್ಬ ಸ್ಟೂಡೆಂಟ್ನಲ್ಲಿ ತಮ್ಮ ಎಫರ್ಟ್ಸ್ ಅವ್ರು ಹಾಕ್ತಿದ್ರು, ಆ್ಯಂಡ್ ಆ ಎಫರ್ಟ ನಂಗೆ ಇಷ್ಟು ಹಾಡ್ಲಿಕ್ಕೆ ಕೊಟ್ಟದಂತ ಹೇಳ್ಬೋದು.
0: ಅವರ ಸಂಗೀತ ಸಂಯೋಜನೆಯ ಒಂದು ಭಾವಗೀತೆ.
1: ಹೌದು, ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು.

0: ಆಹಾ, ಎಷ್ಟು ಸುಮಧುರವಾದಂತಹ ಸಂಗೀತ ಸಂಯೋಜನೆ. ಒಂದ್ ರೀತಿ ಒಳಗ ಬೆಣ್ಣೆ ಒಳಗಿನ ಕೂದ್ಲ ತೆಗೆದಂತಹದ್ದು. ಎಷ್ಟು ಕುಸುರಿ ಕೆಲಸ. ಎಷ್ಟು ನಾವು ನಮ್ಮ ಅಭ್ಯಾಸದಿಂದ ಅವನ್ನ ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಬಹಳ ವಿದ್ವತ್ ಪೂರ್ಣ ಸಂಗೀತ ಸಂಯೋಜನೆ. ಬಹಳ ಖುಷಿ ಆಯ್ತು ಕೇಳಿ ರೇವತಿ. ನೀವು ಎಲ್ಲಾ ಪ್ರಕಾರದ ಸಂಗೀತವನ್ನ ಹಾಡ್ತೀರಿ. ಇನ್ನಷ್ಟು ಏನೋ ಮಾಡಬೇಕು ಈ ಕ್ಷೇತ್ರದೊಳಗ ಅನ್ನುವಂತಹ ಒಂದು ಛಲ ಅದ ತಮ್ಮಲ್ಲಿ. ಬಹಳ ಸಂತೋಷದ ವಿಷಯ ರೇವತಿ. ತಂದೆ ತಾಯಿ ಅಕ್ಕ ಎಲ್ಲರೂ ಕೂಡ ನಿಮಗ ಬೆನ್ನೆಲುಬಾಗಿ ನಿಂತಾರ ಸಂಗೀತವನ್ನ ಮುಂದುವರೆಸಲಿಕ್ಕೆ. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡ್ರಿ. ಈಗಾಗಲೇ ಅನೇಕ ಸುಸ್ವರಗಳ ಒಂದು ಗುಚ್ಛವನ್ನ ನಮ್ಮ ಶ್ರೋತೃಗಳ ಮುಂದೆ ತೆರೆದು ಇಡ್ತಾ ಇದ್ದೀರಿ. ಅವರು ಕೂಡ ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಲಿಕ್ಕತ್ತಾರ. ಇನ್ನಷ್ಟು ಸಾಧನೆ ತಮ್ಮಿಂದ ನಡೀಲಿ. ಸಾಕಷ್ಟು ಸಮಯ ಅದ. ಅಭ್ಯಾಸ ಮಾಡಿ ಗುರುಗಳಿಗೆ ಇನ್ನಷ್ಟು ಕೀರ್ತಿ ತರುವಂತಹ ಕಾರ್ಯ ತಮ್ಮಿಂದ ಆಗ್ಲಿ. ನಮ್ಮ ಎಲ್ಲಾ ಶ್ರೋತೃಗಳು ನಿಮ್ಮ ಹಾಡನ್ನ ಕೇಳಿ ಖುಷಿ ಪಟ್ಟಿರ್ತಾರ. ಅವರೆಲ್ಲರ ಪರವಾಗಿ ತಮಗ ಧನ್ಯವಾದಗಳು. ಮತ್ತೆ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
1: ನಮಸ್ಕಾರ.
2: ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಲೆ.
3: ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
4: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.